ಇಂದು 1948 ಶಕವರ್ಷ ಅಶ್ವಯುಜ ಮಾಸದ 7ನೆಯ ದಿನ, ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 29ನೆಯ ತಾರೀಕು ಮಂಗಳವಾರ. ಈಗ ವೇಳೆ 5:58:35. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಮಂಗಳವಾರದ ಬೆಳಗಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿ ಬಾನುಲಿ ಬಂಧು ನಾನು ಚಂದು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಎದುರಾಗಿರುವ ಭೀಕರ ಬರ ಪರಿಸ್ಥಿತಿಯ ಸಮಗ್ರ ಪರಾಮರ್ಶೆ ಮತ್ತು ಅಧ್ಯಯನಕ್ಕಾಗಿ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಉನ್ನತ ಮಟ್ಟದ ಅಧ್ಯಯನ ತಂಡಗಳನ್ನು ಕಳುಹಿಸಲಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಪರಿಸ್ಥಿತಿ ಪರಿಶೀಲನೆಗೆ ಅಧ್ಯಯನ ತಂಡಗಳು ಅಕ್ಟೋಬರ್ 3 ಕರ್ನಾಟಕಕ್ಕೆ ಭೇಟಿ ನೀಡಲಿವೆ. ರಾಜ್ಯ ಸರ್ಕಾರದ ಮನವಿ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ 3 ತಂಡಗಳು ರಾಜ್ಯಕ್ಕೆ ಆಗಮಿಸಿ ಬರ ಪರಿಸ್ಥಿತಿಯ ಕುರಿತು ಅಧ್ಯಯನ ನಡೆಸಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಭಾಗದಲ್ಲಿ ಒಂದು ತಂಡ, ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹಾಗೂ ಮೈಸೂರು ವಿಭಾಗದಲ್ಲಿ ಪ್ರತ್ಯೇಕವಾಗಿ ತಂಡಗಳು ಅಧ್ಯಯನ ನಡೆಸಲಿವೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ಫ್ರಾನ್ಸ್ ನಡುವೆ ಶಿಕ್ಷಣ, ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಫ್ರಾನ್ಸ್ನ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಚಿವ ಫಿಲಿಪ್ ಬ್ಯಾಪ್ಟಿಸ್ಟ್ ಚರ್ಚೆ ನಡೆಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ ಅಕ್ಟೋಬರ್ 5 ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಜಿ20 ವಾಣಿಜ್ಯ ಸಚಿವರ ಸಭೆಯಲ್ಲಿ ಭಾಗವಹಿಸಲಿರುವ ಅವರು ವಿವಿಧ ದೇಶಗಳ ವಾಣಿಜ್ಯ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ನವದೆಹಲಿಗೆ ಆಗಮಿಸಿದ್ದು ಇಂದು ಅವರು ಎಐಸಿಸಿ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಕರಾವಳಿ ವಲಯ ನಿರ್ವಹಣಾ ಯೋಜನೆಯ ಪರಿಷ್ಕರಣೆ ಮತ್ತು ಪಶ್ಚಿಮ ಘಟ್ಟಗಳು, ಪರಿಸರ ಸೂಕ್ಷ್ಮ ವಲಯ ಕುರಿತ ಪ್ರಸ್ತಾವಿತ ಅಧಿಸೂಚನೆಗೆ ಸಂಬಂಧಿಸಿದಂತೆ ರಾಜ್ಯದ ಆತಂಕಗಳನ್ನು ಪರಿಹರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರನ್ನು ಕೋರಿದ್ದಾರೆ.

6,745 ಕೋಟಿ ರೂಪಾಯಿ ವೆಚ್ಚದ ಮೇಕೆದಾಟು ಯೋಜನೆ ಮತ್ತು ರಾಜ್ಯದ ಪ್ರಮುಖ ಜಲಸಂಪನ್ಮೂಲ ಯೋಜನೆಗಳಿಗೆ ಅನುಮೋದನೆ ಪಡೆಯುವ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಉಜ್ಬೇಕಿಸ್ತಾನದ ಸಮರ್ಕಂಡ್ನಲ್ಲಿ ಮುಕ್ತಾಯಗೊಂಡ 46ನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತೀಯ ಮೂಲದ ಚೆಸ್ ಪ್ರತಿಭೆ ಬೋಧನಾ ಶಿವಾನಂದನ್ ವಿಶ್ವದ ಅತ್ಯಂತ ಕಿರಿಯ ವಯಸ್ಸಿನ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆಗುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಇಂಗ್ಲೆಂಡ್ ಪರವಾಗಿ ಸ್ಪರ್ಧಿಸುವ 11 ವರ್ಷದ ಬೋಧನ ಈ ಸಾಧನೆ ಮಾಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಇನ್ನು ಮುಂದೆ 7 ಗಂಟೆವರೆಗೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಅನಂತರ ಭಾವಗೀತೆಗಳು ಹಾಗೂ ಚಿತ್ರಗೀತೆಗಳನ್ನ ಕೇಳಬಹುದು 9 ಗಂಟೆಯವರೆಗೆ. ಒಂಬತ್ತು ಗಂಟೆಯಿಂದ 10 ಗಂಟೆಯವರೆಗೆ ಇಂದಿನ ವಿಶೇಷ, ಈ ದಿನದ ವಿಶೇಷತೆಯನ್ನ ಅರಿತುಕೊಳ್ಳಬಹುದು. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರವಿರುತ್ತದೆ. 11:02 11:30 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಲಾಭಾರತಿ ಕಾರ್ಯಕ್ರಮದ ಪ್ರಸಾರ. 12:05 ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕೇಳುಗರು ಕರೆ ಮಾಡಿ ಇಷ್ಟದ ಗೀತೆಗಳನ್ನು ಆಲಿಸಬಹುದು. ಇನ್ನು ಮಂಗಳವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ 1:20 ರಸಪ್ರಶ್ನೆ ಕಾರ್ಯಕ್ರಮ, ಗೇಮ್ ಶೋ, ಕ್ವಿಜ್. ಇದರಲ್ಲಿ ಕಾರ್ಯಕ್ರಮದಲ್ಲಿ ಕೇಳುವ ಪ್ರಶ್ನೆಗಳಿಗೆ ಶ್ರೋತೃಗಳು ಉತ್ತರ ನೀಡಬಹುದು. 2:15 ಸ್ಪಂದನ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. 2:40 ಚಿತ್ರತಾಣ ಒಂದೇ ಚಿತ್ರದ ಹಾಡುಗಳನ್ನು ಪ್ರಸಾರ ಮಾಡುತ್ತೇವೆ. 3:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮದ ಪ್ರಸಾರ. 4:00-5:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. ನಮ್ಮ ಸಂಜೆ ಪ್ರಸಾರ ಕಾರ್ಯದಲ್ಲಿ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜನಾ ಕಾರ್ಯಕ್ರಮ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವಿರುತ್ತದೆ. ಇನ್ನು 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ರಾತ್ರಿ 8:02 ಕರೆ ಮಾಡಿ ಹಾಡು ಕೇಳಿ ನಿಮ್ಮ ಆಯ್ಕೆ. 9:15 ಹಿಂದಿ ಮೆಲಡೀಸ್ನಲ್ಲಿ ಹಿಂದಿ ಚಿತ್ರಗೀತೆಗಳ ಪ್ರಸಾರ. 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಪ್ರಸಾರ. ಇದಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಕೇಂದ್ರದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.
1: ದಿವದ ಬೆಳಕಿನ ಬೆರಳು ಲೋಕದ ಮೇಲೆ ಕವಿದಿರುವ ಕಪ್ಪು ಹೊದಿಕೆಯನ್ನು ಸರಿಸುತ್ತಿದೆ. ಇದು ಸೃಷ್ಟಿ. 100 ನೋಟ, 100 ದನಿ, 100 ಚಲನೆಗಳು. ಪ್ರಕೃತಿ ಲೋಕ ಮತ್ತು ಮಾನವ ಲೋಕದ ಈ ಚಲನೆ ಸ್ಥಿತಿ ಮತ್ತೆ ಮೆಲ್ಲ ಮೆಲ್ಲನೆ ಇರುಳು ಹೊರಳಲಿದೆ. ಹಗಲ ನೋಟಗಳೆಲ್ಲ ಇರುಳ ಗರ್ಭದಲ್ಲಿ ಲಯವಾಗಲಿವೆ. ಇರುಳ ತೆರೆ ಮೌನ ಆವರಿಸುವ ಮುನ್ನ ಬಾಳ ಸೊಗಸನ್ನು ಅನುಭವಿಸೋಣ.
2: ಗೌರವಿಸು ಜೀವನವ, ಗೌರವಿಸು ಚೇತನವ.

ನಾದೋಪಾಸಿನಿ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಹೆಚ್.ಎಲ್. ಶೇಷಚಂದ್ರ ಅವರ ರಚನೆಯನ್ನ ಕೇಳಿದ್ರಿ. ನಮೋ ನಮೋ ಮಾತೆ ಕಟೀಲು ದುರ್ಗಾ ಮಾತೆ, ಬಿ.ಕೆ. ಸುಮಿತ್ರ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ಕರಿಯು ಅಂಜುವುದು ಅಂಕುಶಕಯ್ಯ, ಬಸವೇಶ್ವರರ ವಚನವನ್ನ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ದನಿಯಲ್ಲಿ ಆಲಿಸಿದ್ರಿ.

0: ಮಕ್ಕಳಲ್ಲಿ ಪುಸ್ತಕ ಪ್ರೀತಿ ಬೆಳೆಯಬೇಕೆಂಬ ಆಸೆ ನಿಮಗಿದೆಯೇ? ಹಾಗಾದರೆ ಮೊದಲು ಅವರ ಅಭಿರುಚಿಗೆ ಹೊಂದುವಂತಹ ಆಯ್ದ ಅಂದ್ರೆ ಸದಭಿರುಚಿಯ ಪುಸ್ತಕಗಳನ್ನ ಅವರಿಗೆ ಓದಲು ಕೊಡಿ. ಕ್ರಮೇಣ ಪುಸ್ತಕ ಪ್ರೀತಿ ಅವರಲ್ಲಿ ಚಿಗುರೊಡೆಯುವುದಕ್ಕೆ ಆರಂಭವಾಗುತ್ತದೆ.
1: ನಾದೋಪಾಸನೆ ಭಕ್ತಗೀತೆಗಳ ಈ ಪ್ರಸಾರದಲ್ಲಿ ಇನ್ನೀಗ ಕೇಳಿ ಮಹಿಪತಿದಾಸರ ರಚನೆ ಸರಳಾ ದೇಸಾಯಿಯವರ ಹಾಡುಗಾರಿಕೆ.

ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ. ಆನಂದ್

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯವಾಗಿದೆ 6:30. ವಿವಿಧ ಭಾರತಿಯಲ್ಲಿ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿ ರಚನೆಗಳು ಕೇಳಿ. ಮೊದಲಿಗೆ ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ, ಪಿ ಸುಶೀಲ್ ಅವರು ಧ್ವನಿಯಾಗಿದ್ದಾರೆ. ಗಂಗೆ ಗೌರಿ ಚಿತ್ರಕ್ಕಾಗಿ ಜಿ ವಿ ಅಯ್ಯರ್ ಅವರು ರಚಿಸಿದ ಗೀತೆಗೆ ಟಿಜಿಲಿಂಗಪ್ಪ ಅವರ ಸಂಗೀತವಿದೆ. ಡಾ ಎಂ ಬಾಲಮುರಳೀಕೃಷ್ಣ ಅವರ ಹಾಡುಗಾರಿಕೆ.

ಕಂಠೀರವ ಚಿತ್ರದಲ್ಲಿ ಉಮಾ ನೇಹಾ ಅವರು ಹಾಡಿದ ಗೀತೆಯನ್ನು ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಯಾಗಿತ್ತು. ಚಕ್ರಿ ಅವರ ಸಂಗೀತ ಈ ಹಾಡಿಗಿತ್ತು. 6:41 ವಿವಿಧ ಭಾರತಿಯಲ್ಲಿ ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರ. ಪಕ್ಕ ಕಳ್ಳ ಚಿತ್ರದಿಂದ ಆಯ್ದ ಗೀತೆ ಕೇಳಿ. ವಿಜಯ ನರಸಿಂಹ ಅವರ ರಚನೆ, ಸತ್ಯಮ್ಮ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ.

ಗಣಪತಿಯನ್ನ ವಿಶೇಷವಾಗಿ ಪೂಜಿಸುವ ದಿನ ಇಂದು. ವಕ್ರತುಂಡ ಗಜವದನ ಗಣೇಶ ವಿಘ್ನ ನಿವಾರಕ ಅಂತಾನೆ ಪ್ರಸಿದ್ಧನಾಗಿದ್ದಾನೆ. ಗಣಪತಿಯ ಆರಾಧನೆಗಾಗಿಯೇ ಈ ದಿನವನ್ನ ಮೀಸಲಿಡಲಾಗಿದೆ. ಅಂದರೆ ಸಂಕಷ್ಟಹರ ಚತುರ್ಥಿ ಬಹಳ ವಿಶೇಷ ಮಹತ್ವವನ್ನು ಪಡ್ಕೊಡುತ್ತೆ. ಈ ದಿನದಂದು ಯಾರು ಗಣೇಶನನ್ನು ಭಕ್ತಿಯಿಂದ ಪೂಜಿಸ್ತಾರೆ ಅವರ ಕಷ್ಟಗಳನ್ನು ಅವನು ಪರಿಹಾರ ಮಾಡ್ತಾನೆ ಅನ್ನುವ ಒಂದು ನಂಬಿಕೆ. ಒಂದಷ್ಟು ಜನ ಉಪವಾಸ ಮಾಡ್ತಾರೆ, ಸಂಜೆಯ ಹೊತ್ತಿಗೆ ಉಪವಾಸವನ್ನು ತ್ಯಜಿಸಿ ಚಂದ್ರನ ದರ್ಶನವನ್ನು ಮಾಡಿ ಮತ್ತೊಮ್ಮೆ ಗಣೇಶನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸುವಂಥ ಒಂದು ಪರಿಪಾಠ ನಮ್ಮಲ್ಲಿದೆ. ಗಣಪತಿಯನ್ನೂ ಸೇರಿ ಎಲ್ಲ ದೈವಗಳ ಆಶೀರ್ವಾದ ನಮಗೆ ಬೇಕು. ಅದಕ್ಕಾಗಿಯೇ ಪ್ರತಿದಿನವೂ ಬೆಳಗ್ಗೆ 1 ಗಂಟೆಯ ಕಾಲ ನಾದೋಪಾಸನೆಯಲ್ಲಿ ವಿವಿಧ ದೈವಗಳ ಆರಾಧನೆ, ಭಕ್ತಿಯ ಸಮರ್ಪಣೆ. ಇದು ನಾದೋಪಾಸನೆ ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕೇಳಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದ ಗೀತೆ.

ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರಕ್ಕಾಗಿ ವಿಜಯ ನಾರಸಿಂಹ ಅವರು ಬರೆದ ಗೀತೆಗೆ ಕೆ ವಿ ಮಹಾದೇವನ್ ಅವರ ಸಂಗೀತ ಇತ್ತು. ಬಿ ಆರ್ ಛಾಯಾ ಅವರು ಹಾಡಿಗೆ ದನಿಯಾಗಿದ್ದರು. ಮಹಿಷಾಸುರ ಮರ್ದಿನಿ ಚಿತ್ರದ ಗೀತೆ ಜಿ ಸದಾಶಿವಯ್ಯ ಅವರ ಸಾಹಿತ್ಯ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಜೆ ಕೆ ವೆಂಕಟೇಶ್.

ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಸತಿಶಕ್ತಿ ಆದರ್ಶ ಸತಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಪಿಬಿ ಶ್ರೀನಿವಾಸ್ ಅವರ ಧ್ವನಿ, ಕುರ ಸೀತಾರಾಮ ಶಾಸ್ತ್ರಿಗಳ ಸಾಹಿತ್ಯ, ಆರ್ ಸುದರ್ಶನಂ ಹಾಗೂ ಆರ್ ಗೋವರ್ಧನ್ ಅವರ ಸಂಗೀತ ಸಂಯೋಜನೆ ಇತ್ತು. ಸಾಕ್ಷಾತ್ಕಾರ ಚಿತ್ರದ ಗೀತೆಯನ್ನು ರಚಿಸಿದವರು ಕಣಗಾಲ್ ಪ್ರಭಾಕರ ಶಾಸ್ತ್ರಿ. ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಗೀತೆಗೆ ಧ್ವನಿಯಾಗಿದ್ದರು ಪಿ ಸುಶೀಲ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 7 ಗಂಟೆ. ಇನ್ನೀಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ ಭಾರತೀಯ ನೌಕಾಪಡೆಯ ಎರಡನೇ ಕಮಾಂಡರ್ಗಳ ಸಮ್ಮೇಳನ ನಡೆಯಲಿದೆ. ಮೂರು ದಿನಗಳ ಸಮ್ಮೇಳನದಲ್ಲಿ ಹಿರಿಯ ನೌಕಾಪಡೆ ಅಧಿಕಾರಿಗಳು, ಕಾರ್ಯಾಚರಣೆ ಮತ್ತು ವಲಯ ಕಮಾಂಡರ್ಗಳು ಭಾಗವಹಿಸಲಿದ್ದಾರೆ. ಸಮ್ಮೇಳನದಲ್ಲಿ ಸೇನಾ ಕಾರ್ಯತಂತ್ರದ ಮಟ್ಟದಲ್ಲಿ ನೌಕಾಪಡೆಯ ಕಾರ್ಯಾಚರಣಾ ಸನ್ನದ್ದತೆಯನ್ನು ಸಮಗ್ರವಾಗಿ ಪರಿಶೀಲಿಸಲಾಗುವುದು. 2,000 ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ನಿರ್ದಿಷ್ಟ ಯುಪಿಐ ವಹಿವಾಟುಗಳ ಮೇಲೆ ಎಂಡಿಆರ್ ದರ ವಿಧಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಎನ್ಪಿಸಿಐಗೆ ನೋಟಿಸ್ ಜಾರಿ ಮಾಡಿದೆ. ಭಾರತ ಮತ್ತು ಮಂಗೋಲಿಯಾ ನಡುವೆ ಇಂದು ತಡೆರಹಿತ ವಿಮಾನ ಸಂಪರ್ಕ ಆರಂಭಗೊಂಡಿದೆ. ನವದೆಹಲಿ ಮತ್ತು ಉಲಾನ್ ಬಾತರ್ ನಡುವೆ ನಿಯಮಿತ ವಿಮಾನ ಸೇವೆ ಆರಂಭವಾಗಿದ್ದು, ಇದರಿಂದ ಉಭಯ ರಾಜಧಾನಿಗಳ ನಡುವೆ ಪ್ರಯಾಣದ ಅವಧಿ ಸುಮಾರು 5 ಗಂಟೆಗಳಿಗೆ ಇಳಿಕೆಯಾಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ನಿನ್ನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿ ರಾಜ್ಯದ ವಿವಿಧ ಬೇಡಿಕೆಗಳ ಕುರಿತಂತೆ ಮನವಿ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಹಲವು ಅಭಿವೃದ್ದಿ ಯೋಜನೆಗಳಿಗೆ ಸಂಬಂಧಿಸಿದ ಭೂ ಸಂಬಂಧಿತ ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸಲು ಮಧ್ಯಸ್ಥಿಕೆ ನಡೆಸುವಂತೆ ರಕ್ಷಣಾ ಸಚಿವಾಲಯವನ್ನು ಕೋರಿದ್ದಾರೆ. ಕರ್ನಾಟಕ ಪೊಲೀಸ್ ಇಲಾಖೆಯನ್ನು ಭವಿಷ್ಯದ ಸವಾಲುಗಳಿಗೆ ಸನ್ನದ್ದಗೊಳಿಸುವ ಹಾಗೂ ಆಧುನಿಕ ತಂತ್ರಜ್ಞಾನಗಳ ಸಮರ್ಪಕ ಬಳಕೆಯೊಂದಿಗೆ ಇಲಾಖೆಯ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಪೊಲೀಸ್ ಆಧುನೀಕರಣ ಸಮಿತಿಯನ್ನು ರಚಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಮ್ಮಿಕೊಂಡಿದ್ದ ಭಾರತ್ ಜೋಡೋ ಯಾತ್ರೆಯ ನೆನಪಿನಲ್ಲಿ ಇದೇ 30ರಂದು ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆ 2.0 ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಯಾತ್ರೆ ಮಾಡಿದ 11 ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ 29 ಜಿಲ್ಲೆಗಳಲ್ಲಿ ಯಾತ್ರೆ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಮೈಸೂರು ದಸರಾ 2026 ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಭ್ರಮದ ಅಂಗವಾಗಿ ಇದೇ ಮೊದಲ ಬಾರಿಗೆ ಕರಾವಳಿಯ ಜಾನಪದ ಕ್ರೀಡೆಯಾದ ದಸರಾ ಕಂಬಳವನ್ನು ಅದ್ದೂರಿಯಾಗಿ ಆಯೋಜಿಸಲಾಗುತ್ತಿದೆ. ಆಸಕ್ತರು ಹೆಚ್ಚಿನ ವಿವರ ಹಾಗೂ ನೋಂದಣಿಗಾಗಿ ಜಾಲತಾಣಕ್ಕೆ ಭೇಟಿ ನೀಡಬಹುದು. ನೋಂದಣಿಗೆ ಇದೇ 30 ಕೊನೆಯ ದಿನವಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಮತ್ತು ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
1: ಯಾವಾಗ್ಲೂ ಶಾಪಿಂಗ್.
0: ನಂಗ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
2: ಸೇವಿಂಗ್ ಮಾಡೋ ವಯಸ್ಸು ಕೂಡ.
3: ನಂಗ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ, ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
0: ನನ್ಗೆ ಗೊತ್ತಲ್ವಾ?
3: ಆರ್ಬಿಐ ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ಏ ಮಲ್ಲವ್ವ, ಎಷ್ಟು ಸತ್ತು ಹೇಳಬೇಕು ನಿನಗ? ನಮ್ಮ ಮನೆ ಮುಂದೆ ಕಸ ಹಾಕ್ತಿ?
6: ಇಲ್ಲ ಬೇಡ, ನಾ ಎಲ್ಲಿ ಹಾಕಿನ್? ನಾ ಹಾಕಿಲ್ ಬಿಡು. ನಂದ ಕಸ
5: ನನ್ನ ಕಣ್ಣು ಸುಂಡ್ ಹೇಳ್ತಾವನು ಮತ್ತೆ?
6: ಅದಕ್ಕೆ ಯಾಕೆ ಜಗಳಾಡ್ತಿ ಪಯಣ?

0: ಸ್ವಲ್ಪ ಇತ್ತು ಕಸ, ಹಿಂಗ ಮುಂಜಾನೆಕ್ಕ ಒಂದಿಟ್ಟು ತರಕಾರಿ ಕಟ್ ಮಾಡಿದ್ನೆ, ಅದೊಂದಿತ್ತ. ಹಣ್ಣಿನ ಸಿಪ್ಪು ಒಂದಿಷ್ಟು ಹುಡುಗರ ಕಾಗ್ದ ಚೂರು ಹಾಕಿ
1: ಸಾಕು. ಪಟ್ಟಿ ಬಹಳ ಉದ್ದ ಬೆಳೀತಾ ಹೋಗುತ್ತೆ ನೋಡು. ಕಸ ಹಂಗೆಲ್ಲ ಹಾಕಿದ್ರೆ ಮತ್ತ ಸೊಳ್ಳೆ ಗಿಳ್ಳೆ ಜಾಸ್ತಿ ಆಗಿ ಏನೇನೋ ಕಾಯಿಲೆ ಬರ್ತಾವಲ್ಲ, ಮಲೇರಿಯಾ, ಡೆಂಗಿ ಅಂತ, ಇನ್ನೊಂದೇನ ಚಿಕ್ಕುನ್ಗುನ್ಯಾ, ಇಂತಾವ್ ಬರಕ್ ಇವೇ ಕಾರಣ ನೋಡು. ದಿನ ಮುನ್ಸಿಪಾಲ್ಟಿ ಗಾಡಿ ಬರ್ತಾವ, ಗಾಡಿ ಪಿಪಿ ಉದ್ಕೊಂಡು ಬರ್ತಾನ ಮನುಷ್ಯ, ಅವನ್ ಕಡೆಗೆ ಎಲ್ಲಾ ಕಸ ಕೊಟ್ಟು ಕಳಿಸು. ಆಗ್ಬೋದಲ್ಲ,
0: ಅದೇನು ಕೊಳತು ಹೋಗುತ್ತಲ್ಲ, ಅದೇನಾಗಂಗಿಲ್ಲ.
1: ಕೊಳತು ಹೋಗೋದು ಬೇಡದು ಪ್ರಶ್ನೆ ಬೇಡ, ಎಲ್ಲಾ ಕಾನೂನು ಮಾಡ್ಯಾರ ಹಿಂಗಿಂಗ್ ಇರ್ಬೇಕಂತ. ಹಂಗೆದ್ದು ನಾವು ಹಂಗೆ ಸೇರ್ಕೊಂಡು ಹೋದ್ರ ತಪ್ಪ.
0: ಈಗ ಎಲ್ಲಿ ಹಾಕ್ಬೇಕು ನಾ ಕಸನ?
1: ಗಾಡಿ ಬರ್ತೈತಿ ಅವಾಗ ಹಾಕು.
0: ಹಂಗ ಮಾಡ್ತೇನೆ, ಹಂಗಾರ ಅವ್ರ ಇವ್ರ ಮನೆ ಮುಂದ ಕಸ ಹಾಕಿ ನಾ ಯಾಕೆ ಬೈಸ್ಕೊಳ್ಳಿ?
1: ಹಾ ಹಂಗೆ ಮಾಡು, ಜಾಣ ಹಾಕಿ ಹಾಕ್ತೀನಿ.
2: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45.
3: ಓದು

ಮಾಡಲಾಗುತ್ತಿದೆ ಎಂದು ಪಶುಸಂಗೋಪನಾ ಇಲಾಖೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿದ್ದ ವಿಶ್ವ ರೇಬೀಸ್ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ರೇಬೀಸ್ ಮಾರಣಾಂತಿಕ ರೋಗವಾಗಿದ್ದು ರೋಗ ಬರದಂತೆ ಮುನ್ನೆಚ್ಚರಿಕೆ ವಹಿಸುವುದು ಮತ್ತು ಸೋಂಕಿತ ಪ್ರಾಣಿಗಳ ಕಚ್ಚುವಿಕೆಯಿಂದ ರಕ್ಷಿಸಿಕೊಳ್ಳುವುದು ಅತ್ಯಂತ ಅಗತ್ಯ ಎಂದರು. ರೇಬೀಸ್ ಮುಕ್ತ ಸಮಾಜ ನಿರ್ಮಾಣದ ನಿಟ್ಟಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ರಾಜ್ಯಾದ್ಯಂತ ಒಟ್ಟು 11 ಲಕ್ಷ ಸಾಕುನಾಯಿಗಳಿಗೆ ಉಚಿತವಾಗಿ ರೇಬೀಸ್ ಲಸಿಕೆ ನೀಡುವ ಗುರಿಯನ್ನು ಪಶುಪಾಲನಾ ಇಲಾಖೆ ಹೊಂದಿದೆ. ಮಕ್ಕಳು ನಾಯಿಗಳೊಂದಿಗೆ ಹೆಚ್ಚು ಬೆರೆಯುವುದರಿಂದ ಅವರು ಈ ರೋಗಕ್ಕೆ ತುತ್ತಾಗುವ ಅಪಾಯ ಹೆಚ್ಚು. ಈಗಾಗಲೇ 7200 ಶಾಲಾ ಕಾಲೇಜುಗಳಲ್ಲಿ ಸುಮಾರು 5 ಲಕ್ಷ ವಿದ್ಯಾರ್ಥಿಗಳು ಹಾಗೂ 32,000 ಶಿಕ್ಷಕರಿಗೆ ರೇಬೀಸ್ ಕುರಿತು ಅರಿವು ಮೂಡಿಸಲಾಗಿದೆ ಎಂದು ಸಚಿವರು ಹೇಳಿದರು. ನಗರಗಳ ನೈರ್ಮಲ್ಯ ಹಾಗೂ ಸಾರ್ವಜನಿಕರಿಗೆ ಅಗತ್ಯ ನಾಗರಿಕ ಸೇವೆಗಳನ್ನು ಸಮರ್ಪಕವಾಗಿ ಒದಗಿಸುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ನಗರಸಭೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ನಗರ ಸ್ವಚ್ಛತೆಯಲ್ಲಿ ಪೌರಕಾರ್ಮಿಕರ ಪಾತ್ರ ಪ್ರಮುಖವಾಗಿದ್ದು ಅವರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ವಾರ್ಡ್ಗಳಲ್ಲಿ ನಾಗರಿಕರಿಗೆ ಯಾವುದೇ ತೊಂದರೆಯಾಗದಂತೆ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನೆ ನಡೆಸಬೇಕು ಎಂದು ಸೂಚಿಸಿದರು. ಪ್ರಾಥಮಿಕ ಹಂತದಲ್ಲಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ 200 ಬೆಡ್ಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಸ್ಪತ್ರೆಗೆ 400 ಹೆಚ್ಚುವರಿ ಬೆಡ್ಗಳ ಬೇಡಿಕೆ ಇತ್ತು. ಆ ಪೈಕಿ ಸರ್ಕಾರ 200 ಬೆಡ್ಗಳಿಗೆ ಮಂಜೂರಾತಿ ನೀಡಿದೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ದೊರೆಯುತ್ತಿರುವುದರಿಂದ ಇಲ್ಲಿ ಬೇಡಿಕೆಯೂ ಹೆಚ್ಚುತ್ತಿದೆ ಎಂದರು. ಮಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳಿಗೆ ಘೋಷಣೆಯಾದ ಎಲ್ಲ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಸರ್ಕಾರ ಬದ್ಧವಾಗಿದೆ ಎಂದು

0: ನೀಡುವ ಯೋಜನೆಯಾಗಿದೆ. ಆ ಮೂಲಕ ಅವರನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಗೆ ತರುವ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಯಡಿ ಆಗಸ್ಟ್ 2026 ಹೊತ್ತಿಗೆ 78 ಲಕ್ಷಕ್ಕೂ ಹೆಚ್ಚು ವ್ಯಾಪಾರಿಗಳು 19,171 ಕೋಟಿಗೂ ಹೆಚ್ಚು ಸಾಲ ಪಡೆದಿದ್ದು, ಯಶಸ್ವಿ ಮರುಪಾವತಿಯು ಕ್ರಮೇಣ ದೊಡ್ಡ ದುಡಿಯುವ ಬಂಡವಾಳವಾಗಿ ಪರಿವರ್ತನೆಯಾಗಲಿದೆ. 2023 ರಿಂದ 2025 ಅವಧಿಯಲ್ಲಿ ಆದಾಯದ ಪ್ರಮಾಣವು ಸುಮಾರು 20% ಹೆಚ್ಚಳವಾಗಿದ್ದು, ಡಿಜಿಟಲ್ ಅಳವಡಿಕೆಯು ಯೋಜನೆಯ ಯಶಸ್ಸಿಗೆ ಕಾರಣವಾಗಿದೆ. ವ್ಯಾಪಾರಿಗಳು 875 ಕೋಟಿಗೂ ಹೆಚ್ಚು ವಹಿವಾಟುಗಳನ್ನು ಡಿಜಿಟಲ್ ವ್ಯವಸ್ಥೆಯ ಮೂಲಕ ನಡೆಸಿದ್ದು, 2026 ರ ಮೇವರೆಗೆ 412 ಕೋಟಿ ಕ್ಯಾಶ್ ಬ್ಯಾಕ್ ಗಳಿಸಿದ್ದಾರೆ. ಸ್ವನಿಧಿ ಯೋಜನೆ ಬೀದಿಬದಿ ವ್ಯಾಪಾರಿಗಳನ್ನು ಕ್ರೆಡಿಟ್, ಡಿಜಿಟಲ್ ಸಾಮರ್ಥ್ಯ ಮತ್ತು ಬೆಳವಣಿಗೆಯ ಹಾದಿಯೊಂದಿಗೆ ಮಾನ್ಯತೆ ಪಡೆದ ಬೀದಿ ವ್ಯಾಪಾರಿಗಳಾಗಿ ಪರಿವರ್ತಿಸುತ್ತಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಹೃದಯ ಜಾಗೃತಿ ದಿನ. ಹೃದಯದ ಆರೋಗ್ಯ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ 29 ಸೆಪ್ಟೆಂಬರ್ ವಿಶ್ವ ಹೃದಯ ದಿನ ಆಚರಿಸಲಾಗುತ್ತದೆ. ಆರೋಗ್ಯಕರ ಆಹಾರ ಮತ್ತು ದೈಹಿಕ ಚಟುವಟಿಕೆಗಳ ಮೂಲಕ ಹೃದಯ ರೋಗ ಮತ್ತು ಹೃದಯಾಘಾತದಿಂದ ಸಂಭವಿಸುವ ಅಕಾಲಿಕ ಮರಣಗಳನ್ನು 80% ತಪ್ಪಿಸಬಹುದಾಗಿದೆ. ವಿಶ್ವ ಹೃದಯ ಜಾಗೃತಿ ದಿನದ ಕುರಿತು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿಯ ಕೆಎಂಸಿ ಮಲ್ಟಿಡಿಸಿಪ್ಲಿನರಿ ರಿಸರ್ಚ್ ಯುನಿಟಿ ವಿಭಾಗದ ನೋಡಲ್ ಅಧಿಕಾರಿ ಡಾಕ್ಟರ್ ರಾಮ್ ಕೌಲ್ಗುಡ್ ಅವರು.
4: ನಮ್ಮ ವಿಭಾಗದಿಂದ ನಾವು ಇತ್ತೀಚೆಗೆ ಹೆಚ್ಚಾಗುತ್ತಿರುವಂತಹ ಹಾರ್ಟ್ ಅಟ್ಯಾಕ್ ಇದರ ಬಗ್ಗೆ ಸಂಶೋಧನೆ ಮಾಡಿದ್ದೇವೆ. ಇದರಲ್ಲಿ ಕಂಡುಕೊಂಡಂತಹ ಮಹತ್ವದ ಅಂಶಗಳೆಂದ್ರೆ ನಮ್ಮ ಬದಲಾಗುತ್ತಿರುವ ಶಾರೀರಿಕ ಚಟುವಟಿಕೆ ಮತ್ತು ಆಹಾರ ಪದ್ಧತಿ, ಈ ರೀತಿ ಹೃದಯಾಘಾತ ಹೆಚ್ಚಾಗ್ಲಿಕ್ಕೆ ಮುಖ್ಯ ಕಾರಣಗಳ ಆಗ್ಯಾವ. ಮಿತವಾದ ಆಹಾರ ಸೇವನೆ, ಕೊಬ್ಬಿನ ಪದಾರ್ಥಗಳನ್ನು ಹೆಚ್ಚು ತಿನ್ನದೇ ಇರುವುದು, ಪಾಶ್ಚಾತ್ಯ ಆಹಾರ ಪದ್ಧತಿಗಳನ್ನು ದೂರ ಇರುವುದು, ಮಿತವಾದ ಆಹಾರ ಸೇವನೆ ಮಾಡುವುದು ಹಾಗೂ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡುವುದು, ಸರಿಯಾಗಿ ನಿದ್ರೆ ಮಾಡುವುದು, ಈ ಅಂಶಗಳನ್ನು ಅಳವಡಿಸಿಕೊಂಡಲ್ಲಿ ಹೃದಯಾಘಾತ ತಡಿಲಿಕ್ಕೆ ಸಾಧ್ಯ.
0: ತಾಯಿ ಮತ್ತು ಮಗುವಿನ ಆರೋಗ್ಯ ರಕ್ಷಣೆಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಶೀಘ್ರದಲ್ಲೇ ಪ್ರೀ ಪ್ರೆಗ್ನೆನ್ಸಿ ಕೇರ್ ಯೂನಿಟ್ಗಳನ್ನು ರಾಜ್ಯದಲ್ಲಿ ಆರಂಭಿಸುವ ಕುರಿತು ಸರ್ಕಾರ ಚಿಂತನೆ ನಡೆಸಿದೆ. ಗರ್ಭಧಾರಣೆಯಾಗುವ ಮುನ್ನವೇ ಮಹಿಳೆಯ ಆರೋಗ್ಯ ಸ್ಥಿತಿಯನ್ನು ಪರಿಶೀಲಿಸಿ ಸಂಭವನೀಯ ಅಪಾಯಗಳನ್ನು ಗುರುತಿಸಿ ಸೂಕ್ತ ಚಿಕಿತ್ಸೆ ನೀಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ರೂಪಿಸಲಾಗುತ್ತಿರುವ ಈ ಯೋಜನೆಯಡಿ ಮಾತೃ ಮರಣಕ್ಕೆ ಕಾರಣವಾಗಬಹುದಾದ ಆರೋಗ್ಯ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡುವ ಮೂಲಕ ಗರ್ಭಧಾರಣೆ ಮತ್ತು ಹೆರಿಗೆ ಸಂದರ್ಭದಲ್ಲಿನ ಅಪಾಯಗಳನ್ನು ಕಡಿಮೆ ಮಾಡಲು ಯೋಜಿಸಲಾಗಿದೆ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದ 4 ದಿನಗಳ ಕೃಷಿ ಮೇಳ ನಿನ್ನೆ ಸಂಪನ್ನಗೊಂಡಿತು. ರಾಜ್ಯದ ವಿವಿಧೆಡೆಯಿಂದ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ಮೇಳಕ್ಕೆ ಭೇಟಿ ನೀಡಿದರು. ಕೃಷಿ ಪರಿಕರ, ಯಂತ್ರೋಪಕರಣ, ಗೃಹೋಪಯೋಗಿ ವಸ್ತುಗಳು ಮೇಳದಲ್ಲಿ ಮಾರಾಟಕ್ಕಿದ್ದರೆ ಜಾನುವಾರು ಪ್ರದರ್ಶನ, ಫಲಪುಷ್ಪ ಪ್ರದರ್ಶನ, ಕೃಷಿ ತಂತ್ರಜ್ಞಾನ ಪ್ರಾತ್ಯಕ್ಷಿಕೆ ಮೇಳಗಳು ಕೃಷಿ ಮೇಳದ ಆಕರ್ಷಣೆಯಾಗಿದ್ದವು. 4 ದಿನ ಮೇಳಕ್ಕೆ ಭೇಟಿ ನೀಡಿದ ರೈತರು, ರೈತ ಮಹಿಳೆಯರು ಕೃಷಿಗೆ ಸಂಬಂಧಿಸಿದ ಹಲವು ಮಾಹಿತಿಗಳನ್ನು ಪಡೆದರು. ಈ ಬಾರಿಯ ಕೃಷಿ ಮೇಳದಲ್ಲಿ 983 ಕ್ವಿಂಟಲ್ ಬಿತ್ತನೆ ಬೀಜ ಮಾರಾಟವಾಗಿದ್ದು, ಜೋಳ 422, ಕಡಲೆ 263, ಗೋಧಿ 114, ಕುಸುಬೆ 115, ಮೆಕ್ಕೆಜೋಳ 6, ಸಿರಿಧಾನ್ಯ 6.5 ಮತ್ತು ತರಕಾರಿ 2.69 ಕ್ವಿಂಟಲ್ ಬೀಜ ಮಾರಾಟವಾಗಿವೆ ಎಂದು ವಿಶ್ವವಿದ್ಯಾಲಯದ ಮೂಲಗಳು ತಿಳಿಸಿವೆ. ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ಸ್ಥಳೀಯವಾಗಿ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಜಾರಿಗೊಂಡಿರುವ ವಿಬಿಜಿ ರಾಮ್ಜಿ ಯೋಜನೆ ರಾಯಚೂರು ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ.

0: 2026-27 ಸಾಲಿನಲ್ಲಿ ಜಿಲ್ಲೆಗೆ ನಿಗದಿಪಡಿಸಿರುವ 1,15,00,000 ಮಾನವ ದಿನಗಳ ಸೃಜನೆ ಗುರಿಯ ಪೈಕಿ ಜುಲೈ 1 ಇಲ್ಲಿಯವರೆಗೆ 18,06,207 ಮಾನವ ದಿನಗಳನ್ನು ಸೃಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿ ಸಂಕಷ್ಟಕ್ಕೆ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರದ ನಿರಂತರ ಕಾರ್ಯನಿರ್ವಹಣೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 2030 ವೇಳೆಗೆ ರಾಜ್ಯವನ್ನು ಸಂಪೂರ್ಣ ರೇಬೀಸ್ ಮುಕ್ತವಾಗಿಸುವ ಗುರಿ, ಪಶುಸಂಗೋಪನಾ ಇಲಾಖೆ ಸಚಿವರ ಹೇಳಿಕೆ. ತಾಯಿ ಮಗುವಿನ ರಕ್ಷಣೆ, ಪ್ರೀ ಪ್ರೆಗ್ನೆನ್ಸಿ ಕೇರ್ ಯೂನಿಟ್ ಆರಂಭಿಸುವ ಕುರಿತು ಸರ್ಕಾರದ ಚಿಂತನೆ. ಇಂದು ವಿಶ್ವ ಹೃದಯ ಜಾಗೃತಿ ದಿನ. ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಹೃದಯದ ಆರೋಗ್ಯ ಮತ್ತು ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ 102.9 FM. 7:15:45 ಸಮಯ. ಇದು ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆಗಳು ಕೇಳಿ. 9:00 ಶುಭೋದಯ ಕರ್ನಾಟಕ 102.9 FM ವಿವಿಧ ಭಾರತಿ ಆಕಾಶವಾಣಿಯಲ್ಲಿ ಕೇಳೋಣ ಕಾರ್ಯಕ್ರಮ
2: ಕನ್ನಡ ರತ್ನ ಭಂಡಾರ. ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅದ್ಭುತ ವಿಚಾರ ಲಹರಿಗಳನ್ನು ಹೊಂದಿದ್ದ, ವೈವಿಧ್ಯಮಯ ಚಿಂತನಾ ವಿಧಾನಗಳನ್ನು ಪ್ರತಿಪಾದಿಸಿದ ವಿಶೇಷ ವಿಜ್ಞಾನಿ, ಬರಹಗಾರ, ಭಾವಜೀವಿಯೂ ಹೌದು. ಕೀಟ ವಿಜ್ಞಾನದಲ್ಲಿ ಪದವಿ ಪಡೆದರು, ಆದರೆ ಅವರು ಇತಿಹಾಸ, ಸಂಶೋಧನೆ, ಛಾಯಾಗ್ರಹಣ, ಜೀವಶಾಸ್ತ್ರ, ಶಿಲ್ಪಶಾಸ್ತ್ರ, ಕಲೆ, ಪರಿಸರ, ಸಂಸ್ಕೃತಿ ಅಧ್ಯಯನದಲ್ಲಿ ನಿರಂತರವಾಗಿ ಕೆಲಸ ಮಾಡಿದರು. ಪಕ್ಷಿಗಳ ಬಗ್ಗೆ ಇವರಿಗೆ ಅಪಾರ ಒಲವು. ಅವರು ಪಕ್ಷಿಗಳ ಬಗ್ಗೆ ಗಮನಿಸಿದ್ದೇನು, ಅದರ ಧ್ವನಿ ಮುದ್ರಣವನ್ನು ಈಗ ಆಲಿಸೋಣ.
3: ಕಿವಿಗೊಟ್ಟು ಕೇಳಿದರೆ ಕಾಕರಾಜನ ಮಾತುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಬಹುದು. ನಡುರಾತ್ರಿಯಲ್ಲಿ ಅರೆನಿದ್ರೆಯಲ್ಲಿರುವಾಗ ಕೆಟ್ಟು ಕನಸು ಕಂಡವನಂತೆ ಮೆಲುದನೆಯಲ್ಲಿ ಕರ್ ಎನ್ನುತ್ತ ಪತ್ನಿಗೆ ಸುಖನಿದ್ದೆ ಆಯಿತೇ ಎಂದು ವಿಚಾರಿಸಿಕೊಳ್ಳುತ್ತಾನೆ. ಬೆಳಕು ಹರಿಯುವ ಮೊದಲೇ ಗಡಸುದನೆಯಲ್ಲಿ ಖಾ ಖಾ ಎನ್ನುತ್ತ ತನ್ನವರಿಗೆ ಎಚ್ಚರಗೊಳಿಸುತ್ತಾನೆ. ಯುವಕಾಗೆ ಎಂದು ಸುಖನಿದ್ರೆ ಹಾಳು ಮಾಡಬೇಡಣ್ಣ ಎನ್ನುವಂತೆ ಕಾ ಕರ್ ಕಾ ಕರ್ ನಾದ ಹೊರಡಿಸಿ ತಿರುಗಿ ಗೊರಕ್ಕೆ ಹೊಡೆಯಲಾರಂಭಿಸುವುದು. ಇಂದು ನಾಸ್ತಾಕ್ಕೆ ಏನು ಸಿಗುತ್ತದೋ ಎಂದು ವಿಸ್ಮಯ ಪಡುತ್ತಾ ಕಾಕರಾಜನು ಹಾರುತ್ತಿದ್ದಾಗ ಕಸದ ತೊಟ್ಟಿಯಲ್ಲಿ ಕೆಲವು ಬ್ರೆಡ್ ತುಣುಕು ಕಂಡು ಮೆಲುದನೆಯಲ್ಲಿ ಎಂದು ಕೇವಲ ತನ್ನ ಮಡದಿ ಮಕ್ಕಳು ಮಾತ್ರ ಆಮಂತ್ರಿಸುತ್ತದೆ. ಮುಂದೆ ಗೌಡರ ಆಲದ ಕಟ್ಟೆಯ ಮೇಲೆ ತಂಗಳ್ಳನದ ಗುಡ್ಡವೇ ಕಂಡಾಗ ಖಾ ಖಾ ಖಾ ಎಂದು ಶಂಕನಾದ ಹೊರಡಿಸಿ ತನ್ನ ಸಮಾಜದವರಿಗೆ ಭೋಜನ ಕೂಟಕ್ಕೆ ಆಮಂತ್ರಿಸುತ್ತದೆ. ಸಕಲರೂ ಅನ್ನ ಸಂತರ್ಪಣದಲ್ಲಿ ಮೈಮರೆತಾಗ ಪೋಲಿ ಹುಡುಗನು ಕಲ್ಲು ತೂರಲು ಹೊಂಚು ಹಾಕಿಕೊಳ್ಳುತ್ತಿದ್ದಾಗ ಅವನ ಇಂಗಿತ ಅರಿತ ಕಾಕರಾಜನು ಎಂದು ಎಚ್ಚರಿಕೆಯ ಕರೆ ಕೊಡುವುದರಿಂದ ಕ್ಷಣಾರ್ಧದಲ್ಲಿ ಕಾಕಕೋಟಿ ಮಾಯವಾಗಿ ಬಿಡುವುದು. ಒಂಟಿತನದ ಬೇಸರ ಕಳೆಯಲು ಕಾ ಕಕ್ ಕಾ ಕಕ್ ಎಂದು ಮೆಲುದನಿಯಲ್ಲಿ ಮಡದಿಯನ್ನು ಆಮಂತ್ರಿಸುತ್ತಾನೆ. ಅವಳು ಈ ಕರೆಗೆ ಸೊಪ್ಪು ಹಾಕದಿದ್ದಾಗ ಸಿಡುಕಿನಿಂದ ಖೋ ಖೋ ಎಂದು ಒದರಾಡಿ ಇವಳ ಮನೆ ಹಾಳಾಗ ಎಂದು ಶಾಪ ಹಾಕುತ್ತಾ ಅಲ್ಲಿಂದ ಕಂಬಿಕೀಳುವನು. ಸಂಜೆಗತ್ತಲು ಆವರಿಸಿದಾಗ ಕಾ ಕಾ ಕಾ ಎಂದು ಕುಟುಂಬದವರನ್ನು ಬರಮಾಡಿಕೊಂಡು ವಿಶ್ರಾಂತಿಗೆ ಆದೇಶ ನೀಡುವನು. ಕಾಣದ ಕೋಗಿಲೆ ಕಿವುಡನಿಗೂ ಕೇಳಿಸುವಂತೆ ಕರೆಕೊಡುತ್ತದೆ. ಕಾಗೆಯಂತೆ ಅವು ಸದಾಕಾಲ ಒಟ್ಟಗೂಡುತ್ತಲೇ ಇರುತ್ತವೆ. ಗಣ್ಣಿನ ಧ್ವನಿ ನಮ್ಮ ಕಿವಿಗೆ ಇಂಪಾಗಿ ಕೇಳಿಸಿದರೆ ಎಂದು ಕಿರುಚುವ ಹೆಣ್ಣು ಧ್ವನಿಯ ಪರಿಚಯ ಬಹುಸಂಖ್ಯಾತರಿಗೆ ಇರುವುದೇ ಇಲ್ಲ. ವಸಂತ ಕಾಲದಲ್ಲಿ ಸಂತಾನೋತ್ಪತ್ತಿಗಾಗಿ ಗಂಡು ಮೈ ಕೈ ತುಂಬಿಕೊಳ್ಳುವುದರಿಂದ ಅದರ ಪೌರುಷ ಜಾಗೃತವಾಗುತ್ತದೆ. ಆಗ ತನ್ನ ಆದಿನಕ್ಕೆ ಒಳಪಟ್ಟ ಗಿಡ ಮರಗಳನ್ನು ಗುರುತಿಸಿ ಅದನ್ನು ಇನ್ನಿತರಿಗೆ ಸಾರೋದಕ್ಕಾಗಿ ಏರಿಸಿದ ತೀಕ್ಷ್ಣ ದನೆಯಲ್ಲಿ

0: ಎಂದು ಎಚ್ಚರ ನೀಡುತ್ತದೆ. ಅದನ್ನು ನಮ್ಮ ಕವಿಗಳು ಪಂಚಮ ಸ್ವರದ ಹಾಡುಗಾರಿಕೆಯನ್ನು ಭ್ರಮಿಸಿದ್ದಾರೆ. ಈ ಎಚ್ಚರಿಕೆಯನ್ನು ಅಲಕ್ಷಿಸಿ ಇನ್ನೊಂದು ಗಂಡು ಸನಿಹದಲ್ಲಿ ನುಸುಳಿಕೊಂಡಲಾರಂಭಿಸಿದರೆ ಕೂಗುವಿಗೆ ಇನ್ನಷ್ಟು ಜೋರಾಗುತ್ತದೆ. ಈ ಬೆದರಿಕೆಯಿಂದಲೇ ಆಗಂತುಕನು ಪಲಾಯನ ಮಾಡದೇ ಇರಲಾರ. ಗಂಡು ಎಂದೂ ಹಾಡಿ ಪ್ರಿಯತಮೆಯನ್ನು ಒಲಿಸಿಕೊಳ್ಳಲು ಯತ್ನಿಸುವುದೇ ಇಲ್ಲ. ಆದರೆ ಅದರ ಎಚ್ಚರಿಕೆ ಕರೆಯಲ್ಲಿ ಅಡಕವಾದ ಪೌರುಷ ಗುರುತಿಸಿ ಹೆಣ್ಣು ಅವನತ್ತ ಧಾವಿಸಿ ಬರುತ್ತದೆ. ಪ್ರತಿಸ್ಪರ್ಧಿಯ ಮೇಲೆ ರೊಚ್ಚಿಗೆದ್ದ ಗಂಡು ಅಲಿದು ಬಂದ ಹೆಣ್ಣನ್ನು ಆಕ್ರಮಿಸಲು ಯತ್ನಿಸುತ್ತದೆ. ಕನಿಕರಗೊಂಡ ಗಂಡು ತನ್ನ ರಾಜ್ಯದ ಗಿಡಮರಗಳಿಂದ ಹಣ್ಣು ಹಂಪಲ ಸಂಗ್ರಹಿಸಿ ಅವಳಿಗೆ ಪೂರೈಸುತ್ತದೆ. ಪ್ರಬುದ್ಧ ಹೆಣ್ಣಿನ ವೈಯಾರಕ್ಕೆ ಮರುಳಾದ ಗಂಡು ಅವಳಲ್ಲಿ ಅನುರಕ್ತನಾಗಿ ಸಂತಾನೋತ್ಪತ್ತಿಯಲ್ಲಿ ತೊಡಗುವುದು. ಕಾಗೆ ಕೋಗಿಲೆಗಳಂತೆ ಇನ್ನಿತರ ಪಕ್ಷಿಗಳ ಭಾಷೆ ನಮ್ಮದಕ್ಕಿಂತ ತೀರ ಭಿನ್ನವಾದ್ದರಿಂದ ಅದನ್ನು ಭಾಷಾಂತರಿಸುವುದು ಸುಲಭವಲ್ಲ. ಅವು ಬಳಸುವ ಅಕ್ಷರಗಳು ನಮ್ಮ ವರ್ಣಮಾಲೆಯಲ್ಲಿ ಇಲ್ಲವೇ ಇಲ್ಲ. ಕಾಗೆ ಎಂದೂ ನಮ್ಮ ಕ ಅಥವಾ ಖ ಅಕ್ಷರ ಬಳಸುವುದೇ ಇಲ್ಲ. ಅದರ ಮಾತುಗಾರಿಕೆ ಕಿವಿಗೊಟ್ಟು ಆಲಿಸಿದಾಗ ಅದು ಕ ಮತ್ತು ಗಳ ಮಿಶ್ರಿತ ಅಕ್ಷರ ತನ್ನದಾಗಿ ಮಾಡಿಕೊಂಡಿದೆ ಎಂದು ಅರಿವಾಗುವುದು. ಅತಿ ಸೂಕ್ಷ್ಮ ಸದ್ದು ಸೆರೆ ಹಿಡಿಯುವ ಟೇಪ್ ರೆಕಾರ್ಡರ್ಗಳು ಸಂಶೋಧಕರಿಗೆ ಲಭ್ಯವಾದ್ದರಿಂದ ಹಕ್ಕಿಗಳ ಆಡುಭಾಷೆಯ ಬಗ್ಗೆ ವಿಸ್ಮಯಕಾರಿ ಸತ್ಯಗಳು ಹೊರಬರಲಾರಂಭಿಸಿವೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಲೇಖಕ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಕೃಷ್ಣಾನಂದ ಕಾಮತ್ರ ಮಾತುಗಳನ್ನು ಈ ಸಂಜೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರದಲ್ಲಿ ನೀವು ಕೇಳಬಹುದು. ಗುಡ್ ಮಾರ್ನಿಂಗ್, ಶುಭೋದಯ, ಶುಭ ದಿನ. ವಿವಿಧ ಭಾರತಿಗೆ ದನಿಯಾಗಿದ್ದೀರಿ. ಶುಭ ಮುಂಜಾನೆ, ನಾವು ನಿಮ್ಮೊಂದಿಗೆ ಇದ್ದೇವೆ. ನಮ್ಮೆಲ್ಲ ಕೆಲಸ ಕಾರ್ಯಗಳು ನಿಮ್ಮ ಜೊತೆ ಜೊತೆಗೆ ಸಾಗ್ತಾ ಇದೆ ಅಂತ SMS ಕಳಿಸಿದ್ರಿ. ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ವಿವಿಧ ಭಾರತಿಯನ್ನು ಕೇಳ್ತಾ ಇರಿ. ಮಾಹಿತಿ, ಶಿಕ್ಷಣ, ಮನರಂಜನೆಗೆ ಹೆಸರಾದ ವಾಹಿನಿ ಆಕಾಶವಾಣಿ. ಸಮಯವಾಗಿದೆ 7:22. ವಿವಿಧ ಭಾರತಿಯಲ್ಲೇ ಇನ್ನೀಗ ಭಾವಗೀತೆಗಳ ಪ್ರಸಾರ. KS ನರಸಿಂಹಸ್ವಾಮಿಯವರ ಕವಿತೆ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿದೆ. ಇನ್ನಷ್ಟು ಬೇಕು ಬೇಕು ಅನ್ನುವವರ ನಡುವೆ ಇದೇ ಸಾಕು ಈ ಹೂವಿನ ಪರಿಮಳ, ಬಾಳ ಬೀದಿಯಲ್ಲಿ ಹೊನ್ನ ಜಳ ಅನ್ನುವ ಈ ಗೀತೆಯನ್ನು ಮೊದಲಿಗೆ ಕೇಳೋಣ.

ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ತುಂಬ ಕಷ್ಟದ ಪ್ರಶ್ನೆ ಅಂದರೆ ನನ್ನನ್ನೇ ಯಾಕೆ ಪ್ರೀತಿಸಿದೆ ಅನ್ನೋದು. ಇದಕ್ಕೆ ಏನಂತ ಉತ್ತರ ಕೊಡೋದು? ನಿನ್ನ ರೂಪ, ಗುಣ, ನಡತೆ ಹಾಗೆ ಹೀಗೆ ಅಂದರೆ ಖಂಡಿತ ಸುಳ್ಳು. ಪ್ರೀತಿಸೋದಕ್ಕೆ ಇದು ಮಾತ್ರ ಕಾರಣ ಆಗೋದಿಲ್ಲ, ಎಲ್ಲವನ್ನೂ ಮೀರಿದ ಕಾರಣದಿಂದನೂ ಪ್ರೀತಿ ಆಗಬಹುದು. ಯಾಕೆ ನನ್ನನ್ನೇ ಪ್ರೀತಿಸಿದೆ ಅಂತ ಮಾತ್ರ ಕೇಳಬೇಡ ಅಂತಾರೆ ಕವಿ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್. ಹಾಡಿಗೆ ದನಿಯಾಗಿದ್ದಾರೆ ನಗರ ಶ್ರೀನಿವಾಸ ಉಡುಪ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ರಸ್ತೆ, ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆಗಾರಿಕೆ.

0: ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿಕೈ.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯನ್ನ ಕೇಳ್ತಾ ಇರಿ. ಸಮಯ ಆಗಿದೆ 7:35. ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನ ಕೇಳಿ ಮತ್ತೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ವಾಪಸ್ಸಾಗೋಣ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು: 2019-2026 ಪರಾರಿಯಾಗಿದ್ದ 288 ಅಪರಾಧಿಗಳು ವಿದೇಶಗಳಿಂದ ಭಾರತಕ್ಕೆ ಕರೆತರಲಾಗಿದೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರೈತರ ಆದಾಯ ಹೆಚ್ಚಳಕ್ಕೆ ದತ್ತಾಂಶ ಆಧಾರಿತ ಯೋಜನೆ ಅಳವಡಿಸಿಕೊಳ್ಳುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ನವದೆಹಲಿಯಲ್ಲಿ ಇಂದಿನಿಂದ ಭಾರತೀಯ ನೌಕಾಪಡೆಯ 2ನೇ ಕಮಾಂಡರ್ಗಳ ಸಮ್ಮೇಳನ. ಹಾಗೂ ಏಷ್ಯನ್ ಗೇಮ್ಸ್ ಗೆಲುವಿನ ಓಟ ಮುಂದುವರೆಸಿದ ಭಾರತ, ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಕ್ರೀಡಾಪಟುಗಳಿಂದ ಪದಕ ಬೇಟೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಅನುಸರಿಸುತ್ತಿದೆ. 2019-2026 ಪರಾರಿಯಾಗಿದ್ದ 288 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಪ್ರಹಾರ್ ಭಯೋತ್ಪಾದನೆ ನಿಗ್ರಹ ನೀತಿ ಮತ್ತು ಕಾರ್ಯತಂತ್ರ ಕುರಿತ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದನೆ ಕುರಿತ ಘಟನೆಗಳ ನಿರಂತರ ವಿಶ್ಲೇಷಣೆ ನಡೆಸಿ ಮುಂದಿನ 10 ವರ್ಷಗಳಿಗೂ ಪರಿಣಾಮಕಾರಿ ಪ್ರಹಾರ್ ಕಾರ್ಯತಂತ್ರ ರೂಪಿಸುವ ಅಗತ್ಯವಿದೆ. ಪೊಲೀಸ್ ಠಾಣೆ ಮಟ್ಟದವರೆಗೂ ಈ ಕಾರ್ಯತಂತ್ರವನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತೆ ಕರೆ ನೀಡಿದರು. ಸಮ್ಮೇಳನದಲ್ಲಿ ಭಯೋತ್ಪಾದನೆ ತಡೆ, ತ್ವರಿತ ಪ್ರತಿಕ್ರಿಯೆ, ಆಂತರಿಕ ಸಾಮರ್ಥ್ಯಗಳ ಬಲವರ್ಧನೆ, ಮಾನವ ಹಕ್ಕುಗಳ ರಕ್ಷಣೆ, ಭಯೋತ್ಪಾದನೆಗೆ ಪೂರಕ ಪರಿಸ್ಥಿತಿಗಳ ನಿರ್ಮೂಲನೆ, ಅಂತಾರಾಷ್ಟೀಯ ಸಹಕಾರ ಮತ್ತು ಪುನಶ್ಚೇತನ ಹಾಗೂ ಸ್ಥಿತಿಸ್ಥಾಪಕತೆ ಸೇರಿದಂತೆ 7 ಪ್ರಮುಖ ಅಂಶಗಳ ಕುರಿತು ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ವಿದೇಶದಲ್ಲಿರುವ ಪರಾರಿಯಾಗಿರುವ ಅಪರಾಧಿಗಳನ್ನು ಭಾರತಕ್ಕೆ ಕರೆತರಲು ಪ್ರಯತ್ನಗಳನ್ನು ತ್ವರಿತಗೊಳಿಸಲು ಸಹಾಯಕವಾಗುವ ನಿಟ್ಟಿನಲ್ಲಿ ನೂತನ ಪೋರ್ಟಲ್ಗೆ ಸಚಿವ ಅಮಿತ್ ಶಾ ಚಾಲನೆ ನೀಡಿದರು. ಸಮನ್ವಯದ ಯೋಜನೆ, ವೈಜ್ಞಾನಿಕ ಮೌಲ್ಯಮಾಪನ ಮತ್ತು ಕ್ಷೇತ್ರ ಮಟ್ಟದ ನಿಕಟ ಮೇಲ್ವಿಚಾರಣೆಯ ಮೂಲಕ ಹಿಂಗಾರು ಹಂಗಾಮಿನ ಸಿದ್ದತೆಗಳನ್ನು ಪೂರ್ಣಗೊಳಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಕೃಷಿ ಸಮ್ಮೇಳನ ರಬಿ ಅಭಿಯಾನ 2026 ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ಬದಲಾವಣೆ, ತೀವ್ರ ಮಳೆ ಮತ್ತು ನೀರಿನ ಕೊರತೆಯಂತಹ ಸವಾಲುಗಳ ನಡುವೆ ಆಹಾರ ಭದ್ರತೆ ಹಾಗೂ ರೈತರ ಆದಾಯ ಹೆಚ್ಚಳಕ್ಕೆ ಸಾಂಪ್ರದಾಯಿಕ ವಿಧಾನಗಳ ಬದಲಾಗಿ ದತ್ತಾಂಶ ಆಧಾರಿತ ಯೋಜನೆ ಮತ್ತು ಕೇಂದ್ರ ರಾಜ್ಯಗಳ ನಡುವೆ ಬಲವಾದ ಸಮನ್ವಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಕಾಳುಗಳ ಬೆಳೆಗಳನ್ನು ಉತ್ತೇಜಿಸುವಂತೆ, ವಿಶೇಷವಾಗಿ ಭತ್ತದ ಕೃಷಿಯ ನಂತರ ಖಾಲಿ ಉಳಿಯುವ ಭೂಮಿಯಲ್ಲಿ ಇವುಗಳನ್ನು ಬೆಳೆಯುವಂತೆ ಸಚಿವರು ಸಲಹೆ ನೀಡಿದರು. ರಸಗೊಬ್ಬರಗಳ ಅತಿಯಾದ ಬಳಕೆಯು ಕೃಷಿ ವೆಚ್ಚವನ್ನು ಹೆಚ್ಚಿಸುವುದಲ್ಲದೆ ಮಣ್ಣಿನ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು. ಹಾಗಾಗಿ ರಸಗೊಬ್ಬರಗಳ ಸಮತೋಲಿತ ಬಳಕೆಯ ಅಗತ್ಯವಿದೆ ಎಂದರು. ಪ್ರತಿ ರಾಜ್ಯದಲ್ಲಿಯೂ ಬೆಳೆ ಪರಿಸ್ಥಿತಿ, ಬಿತ್ತನೆಯ ಪ್ರಗತಿ, ಕೀಟ ಮತ್ತು ರೋಗಗಳ ಬಾಧೆ ಹಾಗೂ ಮಾರುಕಟ್ಟೆ ದರಗಳ ಬಗ್ಗೆ ಸಾಪ್ತಾಹಿಕ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ದೇಶಿಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 5 ಅಕ್ಟೋಬರ್ವರೆಗೆ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಜಿ20 ವಾಣಿಜ್ಯ ಸಚಿವರ ಸಭೆಯಲ್ಲಿ ಭಾಗವಹಿಸಲಿರುವ ಅವರು ವಿವಿಧ ದೇಶಗಳ ವಾಣಿಜ್ಯ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಅಮೆರಿಕ ದ್ವಿಪಕ್ಷೀಯ ವಾಣಿಜ್ಯ ಒಪ್ಪಂದವನ್ನು ಮುಂದುವರೆಸುವುದು ಹಾಗೂ ಮಧ್ಯಂತರ ಒಪ್ಪಂದವನ್ನು ಅಂತಿಮಗೊಳಿಸುವ ಕುರಿತು ಅಮೆರಿಕದ ವಾಣಿಜ್ಯ ಪ್ರತಿನಿಧಿಗಳೊಂದಿಗೆ ಚರ್ಚಿಸಲಿದ್ದಾರೆ. ಪ್ರಮುಖ ಅಮೆರಿಕನ್ ಕಂಪನಿಗಳ ಮುಖ್ಯಸ್ಥರು, ಉದ್ಯಮಿಗಳು ಮತ್ತು ನವೋದ್ಯಮಗಳ ಪ್ರತಿನಿಧಿಗಳೊಂದಿಗೂ ಸಚಿವರು ಸಭೆ ನಡೆಸಲಿದ್ದಾರೆ. ಭಾರತದಲ್ಲಿ ಹೂಡಿಕೆ ಮತ್ತು ಉತ್ಪಾದನೆಗೆ ಇರುವ ಅವಕಾಶಗಳನ್ನು ಅವರು ಪ್ರಸ್ತಾಪಿಸಲಿದ್ದಾರೆ. ಇದೇ ವೇಳೆ ಭಾರತೀಯ ಸಮುದಾಯವನ್ನು ಪ್ರತಿನಿಧಿಸುವ ವೃತ್ತಿಪರ ಸಂಘಟನೆಗಳೊಂದಿಗೆ ಸಚಿವ ಪಿಯೂಷ್ ಗೋಯಲ್ ಸಂವಾದ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ಇಂದಿನಿಂದ ಭಾರತೀಯ ನೌಕಾಪಡೆಯ 2ನೇ ಕಮಾಂಡರ್ಗಳ ಸಮ್ಮೇಳನ ನಡೆಯಲಿದೆ. 3 ದಿನಗಳ ಸಮ್ಮೇಳನದಲ್ಲಿ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ಕಾರ್ಯಾಚರಣೆ ಮತ್ತು ವಲಯ ಕಮಾಂಡರ್ಗಳು ಭಾಗವಹಿಸಲಿದ್ದಾರೆ. ಸಮ್ಮೇಳನದಲ್ಲಿ ಸೇನಾ ಕಾರ್ಯತಂತ್ರದ

0: ಮಟ್ಟದಲ್ಲಿ ನೌಕಾಪಡೆಯ ಕಾರ್ಯಾಚರಣಾ ಸನ್ನದ್ದತೆಯನ್ನು ಸಮಗ್ರವಾಗಿ ಪರಿಶೀಲಿಸಲಾಗುವುದು. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಇಂಧನ ಭದ್ರತೆ ಸೇರಿದಂತೆ ಭಾರತದ ಸಾಗರ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ನೌಕಾಪಡೆಯ ಕೊಡುಗೆಯ ಬಗ್ಗೆಯೂ ಚರ್ಚಿಸಲಾಗುವುದು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸಮ್ಮೇಳನದ ಉದ್ಘಾಟನಾ ದಿನವಾದ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕಮಾಂಡರ್ಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಇದೇ ವೇಳೆ ರಕ್ಷಣಾ ಪಡೆಗಳ ಮುಖ್ಯಸ್ಥರು ಹಾಗೂ ಭೂಸೇನಾ ಮುಖ್ಯಸ್ಥರು ನೌಕಾಪಡೆ ಕಮಾಂಡರ್ಗಳೊಂದಿಗೆ ಸಂವಾದ ನಡೆಸಿ ಮೂರು ರಕ್ಷಣಾ ಪಡೆಗಳ ನಡುವಿನ ಸಮನ್ವಯ ಮತ್ತು ಏಕೀಕರಣವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಕುರಿತ ಒಂದು ನೋಟ ಇಲ್ಲಿದೆ. 2021 ಪ್ರಾರಂಭವಾದ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸೂಕ್ತ ಆಸ್ತಿ ದಾಖಲೆ ಕುರಿತ ಸಮಸ್ಯೆಯನ್ನು ಪರಿಹರಿಸಲು ಡ್ರೋನ್ಗಳು, ಜಿಐಎಸ್ ಮತ್ತು ಸಿಒಆರ್ಎಸ್ ತಂತ್ರಜ್ಞಾನವನ್ನು ಬಳಸುತ್ತಿದೆ. ಸ್ಪಷ್ಟ ದಾಖಲೆಗಳಿಲ್ಲದ ಭೂಮಿ ಸುಲಭವಾಗಿ ಆರ್ಥಿಕ ಆಸ್ತಿಯಾಗಲು ಸಾಧ್ಯವಿಲ್ಲ. ಹಾಗಾಗಿ ಗ್ರಾಮಗಳಲ್ಲಿ ಜನಸಂಖ್ಯೆಯ ಪ್ರದೇಶಗಳ ಹೆಚ್ಚಿನ ನಿಖರತೆಯ ನಕ್ಷೆಯು ಕಾನೂನುಬದ್ದವಾಗಿ ಗುರುತಿಸಲ್ಪಟ್ಟ ಆಸ್ತಿ ದಾಖಲೆಗಳನ್ನು ಸೃಷ್ಟಿಸುತ್ತದೆ, ಗಡಿಗಳನ್ನು ಸ್ಪಷ್ಟಪಡಿಸುತ್ತದೆ ಹಾಗೂ ವಿವಾದಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಮೀಕ್ಷೆಗಳು 5 ಸೆಂಟಿಮೀಟರ್ ವರೆಗಿನ ನಿಖರತೆಯನ್ನು ಸಾಧಿಸಬಹುದು. 2026 ಆಗಸ್ಟ್ ಹೊತ್ತಿಗೆ 330,000 ಗ್ರಾಮಗಳಲ್ಲಿ ಡ್ರೋನ್ ಸಮೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದೆ. 1,97,000 ಗ್ರಾಮಗಳಿಗೆ 3,24,00,000 ಆಸ್ತಿ ಕಾರ್ಡ್ಗಳನ್ನು ಸಿದ್ದಪಡಿಸಲಾಗಿದ್ದು 2,72,00,000 ಆಸ್ತಿ ಮಾಲೀಕರಿಗೆ ವಿತರಿಸಲಾಗಿದೆ. ಈ ರೂಪಾಂತರವು ಗ್ರಾಮೀಣ ಆಸ್ತಿಯ ಆರ್ಥಿಕ ಮೌಲ್ಯ ಹೆಚ್ಚಳಕ್ಕೂ ಕಾರಣವಾಗಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಪದಕಗಳನ್ನು ಗೆಲ್ಲುವ ತನ್ನ ಓಟವನ್ನು ಮುಂದುವರೆಸಿದೆ. ಪುರುಷರ ಜಾವ್ಲಿನ್ ಎಸೆತ ಸ್ಪರ್ಧೆಯಲ್ಲಿ ಭಾರತ 2 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಯಶ್ವೀರ್ ಸಿಂಗ್ 85.72 ಮೀಟರ್ಗಳ ವೈಯಕ್ತಿಕ ಶ್ರೇಷ್ಠ ಸಾಧನೆಯೊಂದಿಗೆ ಬೆಳ್ಳಿ ಪದಕ ಗೆದ್ದರೆ ರೋಹಿತ್ ಯಾದವ್ 84.35 ಮೀಟರ್ಗಳ ಎಸೆತದೊಂದಿಗೆ ಕಂಚಿನ ಪದಕ ಪಡೆದರು. ಪುರುಷರ ಲಾಂಗ್ ಜಂಪ್ನಲ್ಲಿ ಶ್ರೀಶಂಕರ್ ಮುರುಳಿ 8.07 ಮೀಟರ್ಗಳ ಅತ್ಯುತ್ತಮ ಸಾಧನೆಗಳೊಂದಿಗೆ ಬೆಳ್ಳಿ ಪದಕ ಗೆದ್ದರು. ಪುರುಷರ 1,500 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಗುಲ್ವೀರ್ ಸಿಂಗ್ ಕೂಡ ಮತ್ತೊಂದು ಬೆಳ್ಳಿ ಪದಕವನ್ನು ತಮ್ಮ ಖಾತೆಗೆ ಸೇರಿಸಿಕೊಂಡರು. ಅವರು ಈ ಮೊದಲು ಪುರುಷರ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ವಿಜೇತರಾಗಿದ್ದರು. ಶೂಟಿಂಗ್ನಲ್ಲಿ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಇಶಾ ಸಿಂಗ್ ಬೆಳ್ಳಿ ಪದಕ ಗೆದ್ದರು. 21 ವರ್ಷದ ಭಾರತೀಯ ಶೂಟರ್ 38 ಅಂಕಗಳೊಂದಿಗೆ 2ನೇ ಸ್ಥಾನ ಪಡೆದರು. ಮಹಿಳೆಯರ 5,000 ಮೀಟರ್ ಓಟದಲ್ಲಿ ಪರುಲ್ ಚೌಧರಿ ಈ ಕ್ರೀಡಾಕೂಟದ ತಮ್ಮ 2ನೇ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಅವರು ಈ ಹಿಂದೆ ಮಹಿಳೆಯರ 3,000 ಮೀಟರ್ ಸ್ಟೀಪಲ್ ಚೇಸ್ನಲ್ಲಿ 3ನೇ ಸ್ಥಾನ ಪಡೆದಿದ್ದರು. ವಿದ್ಯಾರಾಮರಾಜ್ ಕೂಡ ಮಹಿಳೆಯರ 400 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದರು. ಜೊತೆಗೆ ಹೊಸ ರಾಷ್ಟೀಯ ದಾಖಲೆಯನ್ನು ನಿರ್ಮಿಸಿದರು. ಅವರು 54.75 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ 3ನೇ ಸ್ಥಾನ ಪಡೆದರು. ಕುರಾಶ್ ಸ್ಪರ್ಧೆಯ ಮಹಿಳೆಯರ 78 ಕೆಜಿ ವಿಭಾಗದಲ್ಲಿ ಪಿಂಕಿ ಬಲ್ಹಾರ 3ನೇ ಸ್ಥಾನ ಪಡೆಯುವ ಮೂಲಕ ಭಾರತಕ್ಕೆ ಮತ್ತೊಂದು ಕಂಚಿನ ಪದಕ ತಂದುಕೊಟ್ಟರು. ಇನ್ನೊಂದೆಡೆ ಭಾರತೀಯ ಪುರುಷರ ಕ್ರಿಕೆಟ್ ತಂಡ ಮೈದಾನಕ್ಕಿಳಿಯದೆಯೇ ಸೆಮಿಫೈನಲ್ಗೆ ಪ್ರವೇಶಿಸಿತು. ಪ್ರಸ್ತುತ ಭಾರತ ಏಷ್ಯನ್ ಗೇಮ್ಸ್ನ ಪದಕ ಪಟ್ಟಿಯಲ್ಲಿ 12ನೇ ಸ್ಥಾನದಲ್ಲಿದ್ದು ಒಟ್ಟು 45 ಪದಕಗಳನ್ನು ಗೆದ್ದಿದೆ. ಇದರಲ್ಲಿ 4 ಚಿನ್ನ, 20 ಬೆಳ್ಳಿ ಮತ್ತು 21 ಕಂಚು ಸೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 2019 ರಿಂದ 2026 ವರೆಗೆ ಪರಾರಿ

ಯಾಗಿದ್ದ 288 ಅಪರಾಧಿಗಳನ್ನು ವಿದೇಶಗಳಿಂದ ಭಾರತಕ್ಕೆ ಕರೆತರಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರೈತರ ಆದಾಯ ಹೆಚ್ಚಳಕ್ಕೆ ದತ್ತಾಂಶ ಆಧಾರಿತ ಯೋಜನೆ ಅಳವಡಿಸಿಕೊಳ್ಳುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ನವದೆಹಲಿಯಲ್ಲಿ ಇಂದಿನಿಂದ ಭಾರತೀಯ ನೌಕಾಪಡೆಯ 2ನೇ ಕಮಾಂಡರ್ಗಳ ಸಮ್ಮೇಳನ. ಹಾಗೂ ಏಷ್ಯನ್ ಗೇಮ್ಸ್ ಗೆಲುವಿನ ಓಟ ಮುಂದುವರೆಸಿದ ಭಾರತ. ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಕ್ರೀಡಾಪಟುಗಳಿಂದ ಪದಕ ಭೇಟೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12ಕ್ಕೆ.

ಏಳು ಗಂಟೆ 46 ನಿಮಿಷ 35 ಸೆಕೆಂಡುಗಳ ಸಮಯ ಆಗಿದೆ. ಹೌದು, ಸದ್ಯ ಬೆಂಗಳೂರಿನಲ್ಲಿ ಜಿಟಿ ಜಿಟಿ ಅಂತ ಮಳೆ ಬರ್ತಾ ಇದೆ. ಮಳೆಯಲ್ಲಿ ಜೊತೆಯಲ್ಲಿ ವಿವಿಧ ಭಾರತಿ ಕೇಳಿ ಕೇಳ್ತಾ ಕೇಳ್ತಾ ನಮ್ಮೆಲ್ಲರ ಕೆಲಸಗಳು, ಶಾಲೆ ಕಾಲೇಜು ಆಫೀಸ್ಗೆ ಹೋಗೋರು, ಅಂಗಡಿ ಹೊಲ ಗದ್ದೆ ಅಂತೆಲ್ಲ ಬೇರೆ ಬೇರೆ ಚಟುವಟಿಕೆಗಳು ಕೂಡ ಮುಂದೆ ಮುಂದೆ ಹೋಗ್ತಾ ಇದೆ. ಇದು ಶುಭೋದಯ ಕರ್ನಾಟಕ, ಭಾವಗೀತೆಗಳ ಪ್ರಸಾರ. ಮಳೆ ಬರುವ ಹೊತ್ತು ಬೇಸರ ಬೇಡ, ಖುಷಿ ಇರಲಿ. ಮಳೆಗಾಗಿ ನಾವು ಕಾದಿದ್ದೇವೆ. ಮಳೆ ಬರಲಿ, ಇಳೆ ತಂಪಾಗಲಿ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ಬರೆದಿರುವ ಕವಿತೆಗೆ ವಿಶ್ವಾಸ್ ವಸಿಷ್ಠ ಅವರು ಧ್ವನಿಯಾಗಿದ್ದಾರೆ. ಉಪಾಸನ ಮೋಹನ್ ಅವರ ಸಂಗೀತ ಹಾಡಿಗೆ

0: ಯಾಕೆ ಕುಳಿತಿ,
1: ಯಾಕೋ ಬೇಸರ ವಿಷಾದದ ಹಾಡೊಂದನ್ನ ನಾವು ಕೇಳಿದ್ವಿ. ನಾವೀಗ ಕೇಳೋಣ ದರಾ ಬೇಂದ್ರೆ ಅವರ ಕವಿತೆ, ವಿದ್ಯಾಮೂರ್ತಿ ಉಪಾಸನಾ ಮೋಹನ್ ಅವರ ಧ್ವನಿಯಲ್ಲಿದೆ. ಹಿಂದೆಲ್ಲ ಮಳೆ ಬರುವಾಗ ಮಕ್ಕಳು ಮನೆಯ ಒಳಗೆ ಇರ್ತಾ ಇರಲಿಲ್ಲ. ಹಳ್ಳಿಗಳಲ್ಲಿ ಮನೆ ಮುಂದೆ ಮಕ್ಕಳು ಮಳೆ ನೀರಿನಲ್ಲಿ ಆಟ ಆಡ್ತಾ ಇದ್ರು. ನೀರಿಗೆ ಕಟ್ಟೆ ಕಟ್ಟಿ ಕಾಗದ ದೋಣಿ ಮಾಡಿ ಬಿಡ್ತಾ ಇದ್ರು. ಒಬ್ರಿಗೊಬ್ರು ತಳ್ಳುತ್ತಾ ನೂಗ್ತಾ ಸಂತೋಷವಾಗಿ ಮಳೆಯ ಹನಿ ಹನಿಯನ್ನು ಕೂಡ ಆನಂದಿಸ್ತಾ ಇದ್ರು. ಅದಕ್ಕೆ ಬೇಂದ್ರೆ ಅವರು ಹೇಳ್ತಾರೆ, ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇವ, ನಾವೂ ಆಟ ಆಡೋಣ ಮಳೆಯೊಡನೆ ಜಳಕ ಮಾಡೋಣ ಅಂತ.

ಹೌದು, ಮಳೆಯ ಭಾವ ಅನುಭವ ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ನೀನು ನಕ್ರೆ ಇಳೆಗೆ ಮಳೆ ಸುರಿದಂತೆ ಅನ್ನುವ ಭಾವಗೀತೆಯೊಂದನ್ನು ಕೇಳಿ ಪಂಚಮಹಳಿಬಂಡಿಯವರ ಧ್ವನಿಯಲ್ಲಿದೆ. ರಂಜನಿ ಪ್ರಭು ಅವರ ಸಾಹಿತ್ಯ, ಉಪಾಸನ ಮೋಹನ್ ಅವರದ್ದೇ ಸಂಗೀತ ಸಂಯೋಜನೆ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮಳೆಯ ಹಾಡುಗಳನ್ನು ನಾವು ಇಷ್ಟೊತ್ತು ಕೇಳಿದ್ವಿ. ಭಾವಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಅದು 102.9 FM ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಸಮಯ 8 ಗಂಟೆ, ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಅನುಸರಿಸುತ್ತಿದೆ. 2019 2026 ಪರಾರಿಯಾಗಿದ್ದ 288 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಸಮನ್ವಯದ ಯೋಜನೆ, ವೈಜ್ಞಾನಿಕ ಮೌಲ್ಯಮಾಪನ ಮತ್ತು ಕ್ಷೇತ್ರ ಮಟ್ಟದ ನಿಕಟ ಮೇಲ್ವಿಚಾರಣೆಯ ಮೂಲಕ ಹಿಂಗಾರು ಹಂಗಾಮಿನ ಸಿದ್ದತೆಗಳನ್ನು ಪೂರ್ಣಗೊಳಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ ನೀಡಿದ್ದಾರೆ. 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೀಡಲಾಗಿರುವ ತ್ರಿಭಾಷಾ ಸೂತ್ರದ ವಿನಾಯಿತಿಯನ್ನು ಪ್ರಸ್ತುತ 6ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಹಾಗೂ 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಸ್ತರಿಸುವ ಕುರಿತು ಪರಿಶೀಲಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಗೆ ನಿರ್ದೇಶನ ನೀಡಿದೆ. ಮುಂಬೈನಲ್ಲಿ ಇಂದು ಎಫ್ಐಸಿಸಿಐ ಫ್ರೇಮ್ಸ್ 2026 ಸಮಾವೇಶ ಆರಂಭವಾಗಲಿದೆ. ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉದ್ಘಾಟನಾ ಭಾಷಣ ಮಾಡಲಿದ್ದಾರೆ. ಅಕ್ಟೋಬರ್ ಮೊದಲ ವಾರದಲ್ಲಿ ಬರ ಅಧ್ಯಯನಕ್ಕಾಗಿ ಕೇಂದ್ರ ತಂಡ ರಾಜ್ಯಕ್ಕೆ ಆಗಮಿಸಲಿದ್ದು ರಾಯಚೂರು ಜಿಲ್ಲೆಯ ತಾಲೂಕುಗಳಿಗೆ ಅಕ್ಟೋಬರ್ 4ರಂದು ಭೇಟಿ ನೀಡುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಗತ್ಯ ಸಿದ್ದತೆ ನಡೆಸುವಂತೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಪುವಿತಾ ಎಸ್ ನಿರ್ದೇಶನ ನೀಡಿದ್ದಾರೆ. ಕಳೆದ 4 ವರ್ಷಗಳಿಂದ ನಡೆಯುತ್ತಿರುವ ಹಾಸನ ನಗರದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನು ಇನ್ನೊಂದು ತಿಂಗಳೊಳಗೆ ಪೂರ್ಣಗೊಳಿಸಿ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸುವಂತೆ ಸಂಸದ ಶ್ರೇಯಸ್ ಪಟೇಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನಲ್ಲಿ ಪುರುಷರ ಜಾವ್ಲಿನ್ ಎಸೆತ ಸ್ಪರ್ಧೆಯಲ್ಲಿ ಭಾರತ 2 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಯಶ್ವೀರ್ ಸಿಂಗ್ 85.72 ಮೀಟರ್ಗಳ ವೈಯಕ್ತಿಕ ಶ್ರೇಷ್ಠ ಸಾಧನೆಯೊಂದಿಗೆ ಬೆಳ್ಳಿ ಪದಕ ಗೆದ್ದರೆ ರೋಹಿತ್ ಯಾದವ್ 84.35 ಮೀಟರ್ಗಳ ಎಸೆತದೊಂದಿಗೆ ಕಂಚಿನ ಪದಕ ಪಡೆದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಊಟಕ್ಕೆ ಮೊದಲು ಅಥವಾ ಸಾಕುಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ

ಅಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಬೆಳಗಿನಿಂದನೂ ವಿವಿಧ ಭಾರತಿಯನ್ನ ಕೇಳ್ತಾ ಇದ್ರ. ನಾದೋಪಾಸನೆ, ಕನ್ನಡ ರತ್ನಭಂಡಾರ, ಭಾವಗೀತೆಗಳು ಎಲ್ಲವೂ ಕೂಡ ಸೊಗಸಾಗಿ ಮೂಡಿ ಬರ್ತಾ ಇದೆ. ಮಳೆಯಲ್ಲಿ ವಿವಿಧ ಭಾರತಿ ಜೊತೆಯಲ್ಲಿ ಕಾರ್ಯಕ್ರಮಗಳು ಸೊಗಸಾಗಿ ಸಾಗ್ತಾ ಇದೆ ಅಂತ ಹೇಳಿ ನೀವೆಲ್ಲ ಪ್ರೀತಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಪ್ರೀತಿಗೆ, ವಿಶ್ವಾಸಕ್ಕೆ ಖಂಡಿತ ಹೃದಯ ತುಂಬಿದ ಧನ್ಯವಾದಗಳು. ಸಮಯ ಆಗಿದೆ 8:05:35. ಈ ದಿನ ಏನಾದರೂ ವಿಶೇಷಗಳಿದೆಯಾ, ಏನೆಲ್ಲ ಆಚರಣೆಗಳಿದೆ, ಯಾವ್ಯಾವ ಜಾಗೃತಿ ಕಾರ್ಯಕ್ರಮ ಇದೆ ಅಂತ ನಾವು ಒಂದ್ಸಲ ಗಮನಿಸಿದರೆ, ಈ ದಿನ ಅಂದರೆ 29 ಸೆಪ್ಟೆಂಬರ್ ಜಗತ್ತಿನಾದ್ಯಂತ ಆಹಾರ ನಷ್ಟ ತ್ಯಾಜ್ಯ, ಅಂದರೆ ಆಹಾರವನ್ನು ನಾವು ಏನು ವೇಸ್ಟ್ ಮಾಡ್ತೀವಲ್ಲ ಹಾಗೆ ಮಾಡಬಾರ್ದು ಅಂಥೇಳಿ ಅರಿವು ಮೂಡಿಸುವ ದಿನವನ್ನಾಗಿ ಜಗತ್ತಿನಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. 29 ಆಹಾರ ನಷ್ಟ ತ್ಯಾಜ್ಯದ ಕುರಿತು ಅರಿವು ಮೂಡಿಸುವ ದಿನ. ನಮ್ಮ ದೇಶದಲ್ಲಂತೂ ಆಹಾರ ವ್ಯರ್ಥ ಆಗ್ತಾ ಇರುವಂಥ ಸಮಸ್ಯೆ ಬಹಳ ಗಂಭೀರವಾಗಿದೆ. ಆಹಾರವನ್ನು ವ್ಯರ್ಥ ಮಾಡೋದರಲ್ಲಿ ಚೀನಾ ಮೊದಲನೆಯ ಸ್ಥಾನದಲ್ಲಿದ್ದರೆ ಭಾರತ ದೇಶ 2ನೇ ಸ್ಥಾನದಲ್ಲಿದೆಯಂತೆ. ಪ್ರತಿ ವರ್ಷ ಅಂದಾಜು 7.8 ಕೋಟಿ ಟನ್ಗಿಂತ ಹೆಚ್ಚು ಆಹಾರ ಗ್ರಾಹಕರ ಮಟ್ಟದಲ್ಲಿ, ಅಂದರೆ ಅದು ಮನೆ ಇರಬಹುದು, ಹೋಟೆಲ್ ಇರಬಹುದು, ಕಲ್ಯಾಣ ಮಂಟಪಗಳಿರಬಹುದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರತಿ ವರ್ಷ 7.8 ಕೋಟಿ ಟನ್ಗಿಂತ ಹೆಚ್ಚು ಆಹಾರ ವ್ಯರ್ಥ ಆಗ್ತಾ ಇದೆ. ಚೀನಾದ ನಂತರದಲ್ಲಿ ಭಾರತ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದು ಒಂದು ರೀತಿಯಲ್ಲಿ ಒಂದು ಬಿಕ್ಕಟ್ಟು ಅಂತಲೇ ಹೇಳ್ತಾರೆ. ದೇಶದಲ್ಲಿ ವರ್ಷಕ್ಕೆ 400,000 ಟನ್ ಆಹಾರ ಕಸದ ಬುಟ್ಟಿಯನ್ನು ಸೇರ್ತಾ ಇದೆ. ಹಾಗೆ ಮತ್ತೊಂದು ಕಡೆ ಸುಮಾರು 19 ಕೋಟಿಗೂ ಹೆಚ್ಚು ಜನ ಆಹಾರ ಇಲ್ಲದೆ ಅಪೌಷ್ಟಿಕತೆಯಿಂದ ನರಳ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗುತ್ತೆ. ಕಳಪೆ ಪೂರೈಕೆ ಮತ್ತು ನಿರ್ವಹಣೆಯ ಒಂದು ಕೊರತೆಯಿಂದಾಗಿ ಕೂಡ ವಾರ್ಷಿಕವಾಗಿ 1.55 ಲಕ್ಷ ಕೋಟಿ ಮೌಲ್ಯದ ಆಹಾರ ನಷ್ಟ ಆಗ್ತಾ ಇದೆ ಅಂತ ಹೇಳಲಾಗಿದೆ. ಭಾರತದಲ್ಲಿ ಸರಾಸರಿ ಒಬ್ಬ ವ್ಯಕ್ತಿ ವರ್ಷಕ್ಕೆ 55 ಕೆಜಿ ಆಹಾರವನ್ನು ವ್ಯರ್ಥ ಮಾಡ್ತಾನೆ ಅಂತ ಹೇಳಲಾಗಿದೆ. ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಆಹಾರ ಪೋಲಾಗ್ತಾ ಇರುವಂಥ ಸನ್ನಿವೇಶಗಳು ಹೆಚ್ಚಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ.

0: ಒಂದೆಡೆ ಅನ್ನಕ್ಕಾಗಿ ಪರದಾಟ,
1: ಇನ್ನೊಂದೆಡೆ ತಿಂದು ಹೆಚ್ಚಾಗಿ ಎಸೆಯುವ ಆಟ.
0: ಸಮಾರಂಭಗಳಲ್ಲಿ ಸಂತೃಪ್ತ ಸಮೃದ್ಧ ಭೋಜನ ಉಂಡರೂ ಚೆಲ್ಲಿ ವ್ಯರ್ಥಗೊಳಿಸದಿರಿ.
2: ಕೋಯಿ ಕಿತ್ನಾ ಅಮೀರ್ ಹೋಯಾ ಕಿತ್ನಾ ಗರೀಬ್, ಹಾಯ್ ಉತ್ನಾ ಹೀ ಜಿತ್ನಾ ಹೈ ಉಸ್ ಕಾ ನಸೀಬ್.
1: ಬಿಸಾಡುವ ಅನ್ನದ ಒಂದು ಅಗುಳಿಗಾಗಿ ನಾವು ಮುಂದೊಂದು ದಿನ ಪರದಾಡಬೇಕಾದೀತು.
2: ಹಾಗೆ ಮಾಲಿಕ್ ಕೆ ಚಲ್ತಾ ನಹಿ ಕೋಯಿ ದಾಮ್ ಲೇನೆ ವಾಲೆ ಕರೋಡ್ ದೇನೆ ವಾಲಾ ಏಕ್ ರಾ.
1: ಪ್ರತಿ ಅಕ್ಕಿ ಕಾಳು ರೈತನ ಬೆವರಿನ ಫಲ.

ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರಕ್ಕಾಗಿ ಜಯಂತ್ ಕಾಯ್ಕಿಣಿ ಅವರು ಬರೆದ ಗೀತೆ, ವಿ ಹರಿಕೃಷ್ಣ ಅವರ ಸಂಗೀತ, ಸೋನು ನಿಗಮ್ ಅವರು ಧ್ವನಿಯಾಗಿದ್ದರು. ಹೌದು, ಆಹಾರ ನಷ್ಟ ತ್ಯಾಜ್ಯದ ಬಗ್ಗೆ ಅರಿವು ಮೂಡಿಸುವ ದಿನ ಎಂದು ಮುಂದಿನ ದಿನಗಳಲ್ಲಿ ಅನ್ನಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ಬರುತ್ತೆ. ಯಾವುದೇ ಕಾರಣಕ್ಕೂ ನಾವು ಆಹಾರವನ್ನು ವ್ಯರ್ಥ ಮಾಡಬಾರ್ದು, ಅನ್ನಕ್ಕೆ ನಾವು ದೈವದ ಸ್ಥಾನವನ್ನು ಕೊಟ್ಟಿದ್ದೇವೆ ಅಂಥೇಳಿ ನೀವೆಲ್ಲ ಸಂದೇಶವನ್ನು ಕಳಿಸ್ಕೊಟ್ಟಿದ್ರಿ. ಖಂಡಿತ ನಿಮ್ಮ ಸಂದೇಶಗಳನ್ನು 8:30 ಸಮಯದಲ್ಲಿ ನಾವು ಗಮನಿಸೋಣ. 102.9 FM ವಿವಿಧ ಭಾರತಿಯನ್ನು ಕೇಳ್ತಾ ಕೇಳ್ತಾ ಬಹಳಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದೀರಿ. ಮಳೆಯಲ್ಲಿ ಜೊತೆಯಲ್ಲಿ ಕೊಡೆ ಹಿಡ್ಕೊಂಡು ಉದ್ಯಾನವನದಲ್ಲಿ ತಂಪು ತಂಪಾಗಿ ಗಾಳಿಯನ್ನು ಸೇವನೆ ಮಾಡ್ತಾ ವಿವಿಧ ಭಾರತಿಯನ್ನು ಕೇಳ್ತಾ ಇದ್ದೇವೆ ಅಂತ ಕೂಡ ಹೇಳಿದ್ರಿ. ಛತ್ರಿ ಇಲ್ಲದೆ ನಡೆಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದೀರಿ. ಬೇರೆ ಬೇರೆ ಊರುಗಳಿಂದ ನಿಮ್ಮೆಲ್ಲರ ಪರಿಸ್ಥಿತಿಯನ್ನು, ಮಳೆ ಬರ್ತಾ ಇದೆಯಾ ಇಲ್ವಾ, ಹೇಗೆ ಏನು ಎತ್ತ ಏನು ಮಾಡ್ತಾ ಇದ್ದೀರಾ ಅಂತ ಎಲ್ಲ ವಿಚಾರಗಳನ್ನು ಹೊತ್ತು ನಮಗೆ ಸಂದೇಶ ಕಳಿಸಿದ್ರಿ. ಕೇಳ್ತಾ ಇರಿ 102.9 FM ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. 8:30 ಶುಭೋದಯ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ವಿವಿಧ ಭಾರತಿಯನ್ನ ಕೇಳ್ತಾ ಇದ್ರ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇದು. ಬಹಳಷ್ಟು ಜನರ ಸಂದೇಶಗಳು ಕಾಯ್ತಾ ಇದೆ. ನಮಸ್ಕಾರ, ಕಾಫಿ ಆಯ್ತಾ ಅಂತ ಹೇಳಿ ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ಕನ್ನಡ ರತ್ನ ಭಂಡಾರ ಮಳೆಯಲ್ಲಿ ಜೊತೆಯಲ್ಲಿ ಹಾಡುಗಳು. ನಮ್ಮ ಊರಿನ ಹವಾಮಾನಕ್ಕೆ ಬಹಳ ಸೊಗಸಾಗಿತ್ತು. ಇನ್ನು ಆಹಾರ ವೇಸ್ಟ್ ಮಾಡೋದು ನಿಜವಾಗ್ಲೂ ಹಸಿವಿನ ಬೆಲೆ ಗೊತ್ತಿರುವಂತಹ ಜನಗಳಿಗೆ ಅಷ್ಟೇ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ವರಲಕ್ಷ್ಮಿಯವರು ಪೀಣ್ಯದಿಂದ ಹೇಳ್ತಾ ಇದ್ರೆ, ಗಣಪತಿ ದೇವಿಯ ಹಾಡುಗಳು ಖುಷಿ ಕೊಡ್ತು. ಕನ್ನಡ ರತ್ನ ಭಂಡಾರ ಕೃಷ್ಣಕಾಂತ್ ಕಾಮತ್ ಅವರ ನುಡಿಗಳು ಎಲ್ಲವೂ ಕೂಡ ಸೊಗಸಾಗಿದೆ ಅಂತ ಹೇಳ್ತಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ನಾವು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೇವೆ ಅಂತಾರೆ. ದಿನೇಶ್ ಗುಡ್ಡದೂರು ಆಲ್ದೂರು ಅಂಚೆ ಚಿಕ್ಕಮಗಳೂರಿನಿಂದ ಅನ್ನದ ಮಹತ್ವ, ಅನ್ನಕ್ಕಿರುವ ಬೆಲೆಯ ಬಗ್ಗೆ ಹೇಳಿದ್ರೆ ಒಳ್ಳೇದಾಯಿತು ಅಂತ. ನಾಗರತ್ನ ಅವರು ರಾಜಾಜಿನಗರದಿಂದ ಹೇಳ್ತಾ ಇದ್ರೆ, ಮಳೆಯಲ್ಲಿ ಹೋಗ್ತಾ ಇದ್ರೆ ಮಳೆ ನೀರು ಯಾವುದು ಕಣ್ಣೀರು ಯಾವುದು ಅಂತ ಗೊತ್ತೇ ಆಗೋದಿಲ್ಲ ಅಂತ ಹೇಳಿ, ಮುಂದಿನ ದಿನಗಳಲ್ಲಿ ಆಹಾರವನ್ನು ನಾವು ಬಹಳಷ್ಟು ಕಾಪಾಡಿಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ರೆ, ಮಳೆ ಇಲ್ಲದ ದಿನಗಳಲ್ಲಿ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಆಹಾರವನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು. ಇನ್ನು ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಮೇಘ, ಮಮತಾ, ಧ್ರುವ, ಬಡ್ನಿ, ಕೇಶವಾಪುರ, ಹುಬ್ಬಳ್ಳಿಯಿಂದ ಮೀನಾ ಉಲ್ಲಾಳು ಉಪನಗರದಿಂದ ಗುಡ್ ಮಾರ್ನಿಂಗ್ ಭಾವಗೀತೆಗಳು ಚೆನ್ನಾಗಿತ್ತು ಅಂತ ಹೇಳಿದ್ರಿ. ಕವಿತಾ ಶ್ರೀನಿವಾಸ್ ಧಾರವಾಡದಿಂದ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಷ್ಟ ಆಯಿತು, ದರಾಬೇಂದ್ರೆಯವರ ಭಾವಗೀತೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಇನ್ನು ಸೌಭಾಗ್ಯ ರಾಜಾನ್ಕುಂಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಎಚ್ ಬಿ ರೈ ಜೈರಾಮ್ ರಾಜಾಜಿನಗರದಿಂದ, ಹೌದು ಮಳೆಯಲ್ಲಿ ಕೊಡೆ ಜೊತೆ ಜೊತೆಯಲ್ಲಿ ಚೆನ್ನಾಗಿದೆ ಕಾರ್ಯಕ್ರಮದ ಜೊತೆಗೆ ನಾವು ಕೂಡ ನಮ್ಮ ಕೆಲಸದಲ್ಲಿ ಸಾಗಿದ್ದೇವೆ ಅಂತ ಹೇಳ್ತಾರೆ. ಅರುಣ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ ಮೆಸೇಜ್ ಮಾಡಿದರೆ, ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಪಾರ್ವತಿ, ಹಳೆಯೂರು, ಕಾಕನಕೋಟೆ. ಮತ್ತು ಹರಿಪ್ರಕಾಶ್ ಮಲ್ಲೇಶ್ವರಮಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ತುಂಬ ಮಳೆ ಬರ್ತಾ ಇದೆ ಆದರೂ ಕೂಡ ವಾಕಿಂಗ್ ಮಾಡಬೇಕಲ್ಲ ಅಂತ ಹೇಳಿ ಕೊಡೆ ತಗೊಂಡು ವಿವಿಧ ಭಾರತಿ ಕೇಳಿಕೊಂಡು ವಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಡಾಕ್ಟರ್ ಅರುಣಾ ಕೆ ಆರ್ ಕೆ ಜಿ ಎಫ್ನಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ವಿವಿಧ ಭಾರತಿ ಧನ್ಯವಾದಗಳು, ಸೊಗಸಾದ ಕನ್ನಡ ರತ್ನ ಭಂಡಾರ, ಚಂದದ ಹಾಡುಗಳು, ದಿನ ವಿಶೇಷಗಳ ಮಾಹಿತಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಕೇಳಿ ಬರ್ತಾ ಇದೆ. ಪಕ್ಷಿಗಳ ಆ ಭಾಷೆಯನ್ನು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಎಷ್ಟು ಸೊಗಸಾಗಿ ಪ್ರಸ್ತುತಪಡಿಸಿದ್ರು, ತುಂಬಾ ಖುಷಿಯಾಯಿತು ಅಂತ ಹೇಳ್ತಾ ಇದ್ರೆ. ಮತ್ತು ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ಶಶಿಕಲಾ ಮಾದಯ್ಯ, ಪಂಕಜ, ದಿನೇಶ್, ಲಿಖಿತ ಇವರೆಲ್ಲರೂ ತಿಪ್ಟೂರು ಕೋಡಿಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಮತ್ತು ರಾಜು ಹಿಪ್ಪರಗಿ ವಿಜಯಪುರ ಜಿಲ್ಲೆ, ಇವರು ಹೇಳ್ತಾರೆ, ಕನ್ನಡ ರತ್ನ ಭಂಡಾರದಲ್ಲಿ ಕಾಮತ್ ಅವರು ಕಾಗೆಗಳ ಧ್ವನಿ, ಕೋಗಿಲೆಯ ಧ್ವನಿಯನ್ನು ಎಷ್ಟು ಸೊಗಸಾಗಿ ಹೇಳಿದ್ರು, ತುಂಬ ಧನ್ಯವಾದ ಅಂತ ಹೇಳ್ತಾರೆ. ಪೂರ್ಣಿಮಾ ಮೇಸ್ತ್ರಿ ಧಾರವಾಡ ನಾರಾಯಣಪುರದಿಂದ ಮೆಸೇಜ್ ಮಾಡಿದ್ದಾರೆ. ಎಲ್ಲವೂ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಉಮೇಶ್ ಅವರು, ಪ್ರಸಿದ್ಧ ಲೇಖಕ ಕೃಷ್ಣಾನಂದ ಕಾಮತ್ ಅವರು ಕಾಗೆಗಳ ಭಾಷೆಗಳ ಮೂಲಕ ಅವುಗಳ ಜೀವನ ಶೈಲಿಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ಅರ್ಪಿಸಿದರು, ಧನ್ಯವಾದಗಳು ಅಂತ. ಬಸಯ್ಯ ಸ್ವಾಮಿ, ಇಮಾಮಾಬಾದ್, ಬೀದರ್, ಕಸ ಹಾಕುವ ಕುರಿತು, ಕಸ ಎಲ್ಲಿ ಹಾಕಬೇಕು ಅಂತ ಒಂದು

ಮೆಸೇಜ್ ಹಾಕಿದ್ರಿ ನೀವು, ತುಂಬ ಚೆನ್ನಾಗಿತ್ತು. ಹಳ್ಳಿ ಭಾಷೆಯಲ್ಲಿ ಬರುವಂತಹ ಇಂತಹ ಮಾತುಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ. ಹುಬ್ಬಳ್ಳಿಯ ಕೇಶವಾಪುರದ ನಿವೇದಿತಾ ಗುರುರಾಜ ನವಲ್ಗುಂದ ಇವರು ಕೂಡ ಕನ್ನಡ ರತ್ನ ಭಂಡಾರ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾರೆ. ದಿಲೀಪ್ ದೊಡ್ಡಮನಿ ಹೂವಿನ ಹಡಗಲಿಯಿಂದ, ಅಣ್ಣಪ್ಪ ಪೂಜಾರಿ ಮಹಾಲಿಂಗ್ಪುರದಿಂದ, ಮತ್ತು ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ, ಉಮೇಶ್ ಮಂಡಿಕಲ್ ಕೃಪ ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ, ಸುಧಾ ಕನಕನಪಾಳ್ಯ, ಮತ್ತೊಬ್ಬರು ಯಾರಿದು ವಿ ಪ್ರಭಾಕರ್ ಉತ್ತರಹಳ್ಳಿಯಿಂದ, ಮಂಗಳ ಅವರು ಮೈಸೂರಿನಿಂದ, ಮಹಾಲಿಂಗಪ್ಪ ಜಾಲವಾದಿ, ಗಂಗಾವತಿ ಈರಣ್ಣ ವಿಜಯಶ್ರೀ ಚಂದುಲಾಲ್ ಅವರು ಕಲಬುರಗಿಯಿಂದ, ಕಡಗಂಚಿ ಧರ್ಮಣ್ಣ ಧನ್ಯವರು, ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್ ರಶ್ಮಿ, ಎನ್ ಆರ್ ಕೃಷ್ಣಮೂರ್ತಿ ಅರಸಿಕೆರೆ, ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ಡಾಕ್ಟರ್ ಅನಂತಕುಮಾರ್ ಅರಸ್ ಗೊಬ್ಬಿ, ಹರೀಶ್ ಅವರು ಮಲ್ಲೇಶ್ವರಂಯಿಂದ, ಹನುಮಂತಪ್ಪ ಹುಲ್ಗಮ್ಮನವರು ಅಕ್ಷಯ ಪಾರ್ಕ್ ಗೋಕುಲ ರಸ್ತೆ, ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್ ದೇವರಾಜ್ ಖಿಲಾರಿ ಮನೆಯವರು, ನಳಿನ ಲಂಕೇಶ್ ವಿಜಯನಗರದಿಂದ, ಭಾಗ್ಯಲಕ್ಷ್ಮಿ ರಾಜಾಜಿನಗರ, ಮಹಾಲಕ್ಷ್ಮಿ ಲೇಔಟಿಂದ ಎಸ್ ಜಗದೀಶ್ವರಾಚಾರ್, ಶಿವಗಂಗಾ ಹೆಬ್ಬಾಳ, ಮತ್ತೊಬ್ಬರು ರಾಜು ರುಕ್ಮಿಣಿ ಕುಂಬಾರ್, ಕೌಸಲ್ಯವರು ಬನಶಂಕ್ರಿ ಶುಭ ಮುಂಜಾನೆ ಅಂತ ಹೇಳಿದರೆ, ಹೊನ್ನೂರು ಅಲಿಯವರು ವಿಶ್ವಾಸ ಆತ್ಮವಿಶ್ವಾಸ ಒಂದು ನಮ್ಮ ಜೊತೆಯಾಗಿದ್ದರೆ ನಾವು ಯಾವುದಕ್ಕೂ ಯಾರಿಗೂ ಹೆದರಬೇಕಾಗಿಲ್ಲ ಅನ್ನುವ ಮೆಸೇಜ್ ಕಳಿಸ್ಕೊಟ್ಟಿದ್ದಾರೆ. ವಿವಿಧ ಭಾರತೀಯ ಕಾರ್ಯಕ್ರಮಗಳು ನಿತ್ಯವೂ ನಿರಂತರವಾಗಿ ನಾವು ಕೇಳ್ತಾನೆ ಇರ್ತೇವೆ. ಗುಡ್ ಮಾರ್ನಿಂಗ್, ಎಲ್ಲ ಭಕ್ತಿಯ ಹಾಡುಗಳು, ಭಾವಗೀತೆ, ಕನ್ನಡ ರತ್ನ ಭಂಡಾರ ಇದೆಲ್ಲವೂ ಬಹಳಾನೆ ಚಂದ ಅಂತ ಹೇಳಿ ಗಂಗಾನಗರದ ರೇಖಾ ರವಿಕುಮಾರ್ ಅವರ ಮೆಸೇಜ್ ಕೂಡ ಬಂದಿದೆ.

0: ಹೃದಯ ಹರುಷ ಕಂಡಿದೆ, ಬಾಳು ಬೆಳಗಿದೆ, ಬೆಳ್ಳಿ ಬೆಳಕು ಮೂಡಿದೆ.
1: ನಮಸ್ಕಾರ, ನಾನು ಗಾಯಕಿ ಬಿ ಆರ್ ಛಾಯಾ. ನನ್ನಂಥ ಸಹಸ್ರಾರು ಕಲಾವಿದರ ತಾಯಿ ಆಕಾಶವಾಣಿ. ಪ್ರತಿದಿನನೂ ಈ ತಾಯಿಯ ಜೋಗಳ ಕೇಳ್ಕೊಂಡೇ ಬೆಳೆದೆ, ಈಗಲೂ ಕೇಳ್ತಾನೆ ಇರ್ತೀನಿ. ನೀವು ಕೇಳಿ ಆನಂದಿಸಿ ವಿವಿಧ ಭಾರತಿ FM ನಲ್ಲಿ.

ಸೆಪ್ಟೆಂಬರ್ ತಿಂಗಳ 29ನೇ ತಾರೀಕು ಜನ್ಮದಿನವನ್ನು ನಾವು ಗಮನಿಸ್ತಾ ಹೋದರೆ ಈ ದಿನ ಅಂದರೆ ಸೆಪ್ಟೆಂಬರ್ 29 1970ರಲ್ಲಿ ಜನಿಸಿದ ದಕ್ಷಿಣ ಭಾರತದ ಇಬ್ಬರು ನಟಿಯರ ಜನ್ಮದಿನ ಇವತ್ತು. ಖುಷ್ಬು ಅವರು 1970 ಸೆಪ್ಟೆಂಬರ್ 29ರಲ್ಲಿ ಜನಿಸಿದರು. ದಕ್ಷಿಣ ಭಾರತದ ಜನಪ್ರಿಯ ತಾರೆ ಇವರು. ಖುಷ್ಬು ಅವರು ತಮಿಳ್ನಾಡಿನಲ್ಲಿ ಅಂದರೆ ಅವರು ದಕ್ಷಿಣ ಭಾರತದ ತಾರೆ ಅಂತ ಹೇಳಿದಾಗ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲಿ ತಮ್ಮ ಅಭಿನಯವನ್ನು ನೀಡಿದ್ದಾರೆ. ವಿಶೇಷವಾಗಿ ತಮಿಳ್ನಾಡಿನಲ್ಲಿ ಅವರ ಅಭಿಮಾನಿಗಳು ಅವರಿಗೋಸ್ಕರನೇ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಹೆಸರಿನ ತಿಂಡಿ ತಿನಿಸುಗಳು, ಇಡ್ಲಿ, ಕೇಕ್ ಮತ್ತು ಸೀರೆ, ಕಾಫಿ, ಹೀಗೆ ಬಹಳಷ್ಟು ವಸ್ತುಗಳು ಅವರ ಹೆಸರಿನಲ್ಲಿ ಬಂದಿದೆ. ದಕ್ಷಿಣ ಭಾರತದ ಸಿನಿಮಾಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಖುಷ್ಬು ಅವರು ಜಾಗತಿಕ ವೇದಿಕೆಯಲ್ಲಿ ಮಾತನಾಡಿದರು. ಇಂದು ಅವರ ಜನ್ಮದಿನ. ಹಾಗೆಯೇ ಶ್ರದ್ಧಾ ಶ್ರೀನಾಥ್ ಅನ್ನುವ ನಟಿ 1990ರಲ್ಲಿ ಜನಿಸಿದವರು. ಇವರು ಕೂಡ ದಕ್ಷಿಣ ಭಾರತದ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲಿ ನಟಿಸಿದ್ದಾರೆ. ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗೆಯೇ ಇವತ್ತು ಮತ್ತೊಂದು ವಿಶೇಷ ಕೂಡ ಇದೆ. ಬೆಳಿಗ್ಗೆ ಎದ್ದು ನಾವು ಯಾರ ಮುಖ ನೋಡ್ತೀವೋ ಇಲ್ವೋ, ಯಾರ ಜೊತೆ ಮಾತಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣವೇ ಬಹಳಷ್ಟು ಜನಕ್ಕೆ ಕಾಫಿ ಕುಡಿಯುವಂಥ ಒಂದು ಅಭ್ಯಾಸ. ಕಾಫಿ ಕುಡಿಯುವ ಈ ಅಭ್ಯಾಸ ಏನಿದೆಯಲ್ಲ, ದೇಶ, ಭಾಷೆ, ಗಡಿ, ಪಂಥ ಎಲ್ಲವನ್ನು ಮೀರಿ ಪ್ರತಿದಿನ ಬೆಳಗಿನ ಜಾವ ಒಂದು ಕಪ್ ಕಾಫಿ ಕುಡಿಯೋದ್ರಿಂದ ಮನಸ್ಸಿಗೆ ಉಲ್ಲಾಸ, ಶಕ್ತಿ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅನ್ನುವ ಒಂದು ನಂಬಿಕೆಯನ್ನು ನಾವು ಇಟ್ಕೊಂಡು ಬಿಟ್ಟಿದ್ದೇವೆ. ಇವತ್ತು ಎಷ್ಟೊಂದು ರೀತಿಯ ಕಾಫಿಗಳನ್ನು ನಾವು ಗಮನಿಸಬಹುದು. ವಿಶೇಷವಾಗಿ ಕಾಫಿಗೆ ಬ್ರೆಜಿಲ್, ಭಾರತ ಸೇರಿದ ಹಾಗೆ ಅನೇಕ ದೇಶಗಳಲ್ಲಿ ಕಾಫಿ ಒಂದು ಪ್ರಮುಖ ಬೆಳೆ ಆಗಿದೆ. ಕಾಫಿ ಬಗ್ಗೆ ಒಂದಷ್ಟು ಪ್ರಚಾರ ಮಾಡಬೇಕು, ಕಾಫಿ ಎನ್ನುವ ಈ ಒಂದು ಪಾನೀಯದ ಮಹತ್ವವನ್ನು ಸಾರಿ ಹೇಳಬೇಕು ಅಂತಲೇ ಸೆಪ್ಟೆಂಬರ್ 29 ದೇಶೀಯ ಅಂದರೆ ರಾಷ್ಟ್ರೀಯ ನ್ಯಾಷನಲ್ ಕಾಫಿ ಡೇ ಅಂಥೇಳಿ ಆಚರಣೆ ಮಾಡಲಾಗುತ್ತೆ. ಅಕ್ಟೋಬರ್ 1ಕ್ಕೆ ಇಡೀ ಜಗತ್ತಿನಾದ್ಯಂತ ವಿಶ್ವ ಕಾಫಿ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ದೇಶೀಯವಾಗಿರಲಿ, ಅಂತರ್ದೇಶೀಯವಾಗಿರಲಿ, ಒಟ್ಟಾರೆ ಕಾಫಿ ಅನ್ನೋದು ಬಹಳಷ್ಟು ಜನರಿಗೆ ಇಷ್ಟ ಆಗುವಂಥ ಒಂದು ಪಾನೀಯ. ಈ ಒಂದು ಕಾಫಿಯ ರುಚಿ ಏನು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲರಿಗೂ ಕೂಡ ಕಾಫಿ ಬೇಕಾಗತ್ತೆ. ಕಾಫಿಗೆ ಅಂತಲೇ ಇವತ್ತು ಎಷ್ಟೊಂದು ಸೆಂಟರ್ಗಳಿದೆ, ಹತ್ತಾರು ಬಗೆಯ ಕಾಫಿಯನ್ನು ನಾವು ನೋಡಬಹುದು. ಹಾಗೆ ಕಾಫಿಯನ್ನು ಬೆಂಗಳೂರಿಗೆ ಪರಿಚಯ ಮಾಡಿದ್ದು, ಕಾಫಿಯನ್ನು ಒಂದು ಸ್ಥಳದಲ್ಲಿ ಹುರಿದು ಪುಡಿ ಮಾಡಿ ಮಿಲ್ ಮಾಡಿ ಮನೆ ಮನೆಗೆ ಕಾಫಿಯನ್ನು ಮಾರಾಟ ಮಾಡಿದ ದೊಡ್ಡ ಮಹಿಳಾ ಉದ್ಯಮಿ ಅಂತ ಹೇಳಿದ್ರೆ ಕಾಫಿ ಸಾಕಮ್ಮ ಅಂತ ಹೆಸರಾಗಿದ್ದಾರೆ. 1920ರಲ್ಲಿ ಕಾಫಿಯನ್ನು ಮೊತ್ತ ಮೊದಲ ಬಾರಿಗೆ ಕಾಫಿ ಕ್ಯೂರಿಂಗ್, ಪೌಡರಿಂಗ್ ಮಾಡುವಂಥ ಘಟಕ ಸ್ಥಾಪನೆ ಮಾಡಿದ್ರು. ಬೆಂಗಳೂರಲ್ಲಿ ಆಗ ಒಂದು ಕಾಲದಲ್ಲಿ ಬೈ ಟು ಕಾಫಿ ಪದ್ಧತಿ ಕೂಡ ರೂಢಿಯಲ್ಲಿತ್ತು. ಇದನ್ನು ಟಿಪಿಕಲ್ ಕೈಲಾಸಮ್ಮ ಅವರು ಶುರು ಮಾಡಿದ್ರು ಬೈ ಟು ಕಾಫಿ ಅಂತ ಕೂಡ ಹೇಳ್ತಾರೆ. ಈಗ ಬಹಳಷ್ಟು ಕಡೆಗಳಲ್ಲಿ ಬೈ ಟು ಕಾಫಿ ಎನ್ನುವ ಪದ್ಧತಿ ಇಲ್ಲದೇ ಇದ್ದರೂ ಕೂಡ ಕಾಫಿಗೆ ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ರುಚಿಯಲ್ಲಿ ಕಾಫಿಯನ್ನು ನಾವು ಗಮನಿಸಬಹುದು. ಇವತ್ತು ನ್ಯಾಷನಲ್ ಕಾಫಿ ಡೇ ಅಂತೆ. ಕಾಫಿನ ಈ ನೆಪದಲ್ಲಿ ಇನ್ನೊಂದು ಸಲ ಕುಡಿಬಹುದು.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೂಲ್ ಚಿತ್ರದ ಹಾಡನ್ನ ಕೇಳಿದ್ರಿ. ಕಾಫಿಗೆ ಹೋಗೋಣ ಅಂತ ಗಣೇಶ್ ಹಾಗೂ ಪ್ರಿಯದರ್ಶಿನಿ ಅವರ ಧ್ವನಿಗಳಲ್ಲಿದ್ದ ಗೀತೆ, ಕವಿರಾಜ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಇತ್ತು. ಹಾಗೇನೆ ಮುಂಗಾರು ಮಳೆ 2 ಚಿತ್ರದ ಗೀತೆ ಕೇಳಿದ್ರಿ. ಶಶಾಂಕ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ, ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಿದ್ದರು.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೂಲ್ ಗಣೇಶ ಚಿತ್ರದ ಹಾಡು ಕೇಳಿ ಬಂತು. ಕಾರ್ತಿಕ್ ಹಾಗೂ ಅನುಪಮ ಅವರ ಧ್ವನಿಯಲ್ಲಿ ಸಂತೋಷ್ ನಾಯ್ಕ ಅವರು ಬರೆದ ಗೀತೆಗೆ ಮಣಿಕಾಂತ್ ಕದ್ರಿ ಅವರ ಸಂಗೀತ ಇತ್ತು. ದೇವತಾ ಮನುಷ್ಯ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿದ ಗೀತೆ, ಚಿ ಉದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ ಆಗಿದೆ 9:55.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭ ದಿನ, ಶುಭೋದಯ. 9:02 ಸಮಯವಾಗಿದೆ. ವಿವಿಧ ಭಾರತೀಯ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಹೌದು, ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಹೃದಯ ಹಾಡಬೇಕು,

ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನ. ಮನುಷ್ಯನ ಅಸ್ತಿತ್ವದ ಸಂಕೇತ ಆಗಿರುವ ಹೃದಯದ ಬಗ್ಗೆ ಜಾಗೃತಿ ಮೂಡಿಸುವ ದಿನ ವಿಶ್ವ ಹೃದಯ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಹೃದಯದ ಕಾಳಜಿ ಇಂದಿನ ವಿಶೇಷ.

ಹೃದಯ ಹಾಡಲಿ, ಹೃದಯ ನಲಿಯಲಿ, ಹೃದಯ ಸದಾ ಮಿಡಿಯುತ್ತಿರಲಿ, ಹೃದಯ ನರಳದಿರಲಿ. ಪ್ರತಿ ವರ್ಷವೂ ಕೂಡ ಸೆಪ್ಟೆಂಬರ್ 29ಕ್ಕೆ ವಿಶ್ವ ಹೃದಯ ದಿನ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಬಹಳಷ್ಟು ಮಾಧ್ಯಮಗಳಲ್ಲಿ ಮಾಡ್ತಾ ಇದ್ರು ಕೂಡ ಹೃದಯದ ಸಮಸ್ಯೆಗಳಿಂದ ಸಾವಿಗೆ ಈಡಾಗ್ತಾ ಇರುವವರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಡಾಕ್ಟರ್ಗೆ ಹೃದಯ ಒಂದು ಮಾನವನ ಮುಖ್ಯವಾದ ಅಂಗ, ಆದರೆ ಪ್ರೇಮಿಗಳಿಗೆ ಅದು ದಿಲ್, ಪ್ರೀತಿ, ಪ್ರೇಮ, ಉಸಿರು, ಬದುಕು. ಹೃದಯವೇ ನಿನ್ನ ಹೆಸರಿಗೆ ಬರೆದಿ, ನನ್ನ ಹೃದಯ ಮಂದಿರ ದೇವರೇ ಕೊಟ್ಟೆ ನಿನಗೆ ಅಪರೂಪದ ಉಡುಗೊರೆ, ನನ್ನ ಹೃದಯವ ನಿನಗೆ ನೀಡಿದೆ ಅಂತೆಲ್ಲ ಪ್ರಶ್ನೆ ಉತ್ತರ ಹುಡುಕುವಂಥ ಪ್ರಯತ್ನ. ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನ, ಮನುಷ್ಯನ ಅಸ್ತಿತ್ವಕ್ಕೆ ಸಂಕೇತ ಆಗಿರುವ ಹೃದಯದ ಬಗ್ಗೆ ಜಾಗೃತಿ ಮೂಡಿಸುವ ದಿನ. ಹೃದಯದ ಬಗ್ಗೆ ಎಷ್ಟು ಕಾಳಜಿ ವಹಿಸಿದರೂ ಸಾಕಾಗೋದೇ ಇಲ್ಲ. ಒಂದು ಸಲ ಹೃದಯ ನಿಂತು ಹೋದರೆ ಮುಂದಿನ ಬದುಕು ಶೂನ್ಯ. ಆಧುನಿಕ ಜೀವನ ಶೈಲಿ, ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅಂತಾರೆ ವೈದ್ಯರು. ಜೀವನ ಶೈಲಿಯಲ್ಲಿ ಒಂದಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡು ಆರೋಗ್ಯವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದ್ರಿಂದ ಹೃದಯದ ರೋಗಗಳನ್ನು ಕಡಿಮೆ ಮಾಡಬಹುದು ಅಂತ ಹೇಳ್ತಾರೆ. ಒಂದು ಅಧ್ಯಯನದ ಪ್ರಕಾರ ಇಡೀ ವಿಶ್ವದಲ್ಲಿ ಹೃದಯದ ಸಮಸ್ಯೆಗಳಿಂದ ಹೆಚ್ಚು ಜನ ಬಹಳ ಬೇಗ ಮರಣಕ್ಕೆ ಗುರಿಯಾಗ್ತಾ ಇದ್ದಾರೆ ಅನ್ನತ್ತೆ. ಹೃದಯ ಅನ್ನೋದು ದೇಹದ ಪುಟ್ಟ ಗುಡಿ ಇದ್ದ ಹಾಗೆ ಅದನ್ನು ದಿನವೂ ಸತ್ಕಾರ ಮಾಡ್ತಾ ಇರಬೇಕು. ಎಲ್ಲ ಭಾವನೆಗಳ ಕೇಂದ್ರ ಬಿಂದು ಮುಷ್ಟಿಯಷ್ಟು ಗಾತ್ರದಲ್ಲಿರುವಂಥ ಹೃದಯ. ಈ ಹೃದಯ ಜೀವಿತ ಅವಧಿಯಲ್ಲಿ ಸರಾಸರಿ 10 ಲಕ್ಷ ಬ್ಯಾರಲ್ನಷ್ಟು ರಕ್ತವನ್ನು ಪಂಪ್ ಮಾಡುತ್ತೆ. ಹೃದಯಕ್ಕೆ ಆಮ್ಲಜನಕ ಸರಬರಾಜು ಆಗ್ತಾ ಇದ್ದಷ್ಟು ಸಮಯ ಅದು ಹೊಡ್ಕೊಳ್ತಾ ಇರುತ್ತೆ, ಬಡಿದ್ಕೊಳ್ತಾ ಇರುತ್ತೆ. ಹೃದಯದ 4 ಕವಾಟಗಳು ರಕ್ತವನ್ನು ಪಂಪ್ ಮಾಡೋದಕ್ಕೆ ಮುಚ್ಚಿ ತೆಗೆದುಕೊಳ್ಳೋದ್ರಿಂದ ಹೃದಯದಲ್ಲಿ ಲಬ್ ಡಬ್ ಲಬ್ ಡಬ್ ಅನ್ನುವ ಸದ್ದು ಕೇಳುತ್ತೆ. ಹೃದಯವನ್ನು ಆರೋಗ್ಯವಾಗಿಟ್ಕೊಳ್ಬೇಕು ಅಂದರೆ ಒಳ್ಳೆಯ ಆಹಾರ ಕ್ರಮಗಳನ್ನು ಅನುಸರಿಸಬೇಕು ಅಂತಾರೆ ವೈದ್ಯರು.

0: ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನ ಅಂತೇಳಿ ಆಚರಿಸಲಾಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಸಾಕಷ್ಟು ಅರಿವನ್ನು ಕೊಡ್ತಾ ಇದ್ರೂ ಹೃದಯಾಘಾತ, ಹೃದಯದ ಸಮಸ್ಯೆಗಳಿಂದ ಸಾವಿಗೆ ಈಡಾಗ್ತಾನೆ ಇದ್ದಾರೆ ಜನ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಹೃದಯ ದಿನ ಈ ಬಗ್ಗೆ ಮಾಹಿತಿಯನ್ನು ತಿಳಿತಾ ಸಾಗೋಣ. ಎರಡು ಹಾಡುಗಳನ್ನು ಕೇಳಿದ್ರಿ, ದೋಸ್ತಿ ಚಿತ್ರದ ಗೀತೆ ನನ್ನ ಹೃದಯ ನಿನಗೆ ಮಿಡಿದು, ಇದು ಸಂತೋಷ್ ಪತ್ತಾರ್ ಮತ್ತು ಅನುರಾಧ ಭಟ್ ಅವರು ಹಾಡಿದ ಗೀತೆ. ಎಎಸ್ ಜೀವನ್ ಅವರ ರಚನೆ, ಸಿ ಆರ್ ನಾಗೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇತ್ತು. ಅಬ್ಬ ಹುಡುಗಿ ಹೃದಯ ದೇವಿಯೇ ಅನ್ನುವ ಗೀತೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿತ್ತು. ಎಚ್ ಎಲ್ ಎನ್ ಸಿಂಹ ಅವರು ಬರೆದ ಗೀತೆಗೆ ಪಿ ಕಾಳಿಂಗರಾವ್ ಅವರ ಸಂಗೀತವಿತ್ತು. ವಿಶ್ವ ಹೃದಯ ದಿನದ ಈ ಸಂದರ್ಭದಲ್ಲಿ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರಿಂದ ಆರೋಗ್ಯಕ್ಕೆ, ಹೃದಯದ ಆರೋಗ್ಯ ಕುರಿತ ಮಾಹಿತಿಯನ್ನು ನಾವೀಗ ತಿಳಿಯೋಣ, ಬನ್ನಿ.
1: ಹೃದಯದ ಆರೋಗ್ಯ ಈ ಕುರಿತು ಕಲಬುರಗಿಯ ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ.
2: ಹೃದಯದ ಆರೋಗ್ಯದ ಪ್ರಾಮುಖ್ಯತೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ.
3: ಹೃದಯ ನಮ್ಮ ದೇಹದ ಒಂದು ಅದ್ವಿತೀಯ ಅಂಗ, ಅಂದ್ರೆ ಇದು ಜೀವನ ಪರ್ಯಂತ ಹುಟ್ಟಿದಾಗಿನಿಂದ ಸಾಯುವವರೆಗೂ ನಮ್ಮ ದೇಹಕ್ಕೆ ಬೇಕಾಗುವ ಪೋಷಕಾಂಶಗಳನ್ನು ಸರಬರಾಜು ಮಾಡುವ ಒಂದು ಅದ್ಭುತ ಅಂಗವೇ ಸರಿ. ಅಂದರೆ ತಾಯಿಯ ಗರ್ಭಕೋಶದಲ್ಲಿ ಮೊಟ್ಟ ಮೊದಲ ಒಂದು ಅಂಗ ಕೆಲಸ ಪ್ರಾರಂಭ ಮಾಡುವುದೆಂದರೆ ಅದು ಹೃದಯ. ನಮ್ಮ ಸಾವಿನಲ್ಲಿ ಅಂತಿಮವಾಗಿ ಕೆಲಸ ನಿಲ್ಲಿಸುವ ಅಂಗ ಅಂದರೆ ಅದು ಹೃದಯ. ಈ ಹೃದಯವನ್ನು ನಾವು ತುಂಬಾ ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಬರುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ ಬಯಸ್ತೀನಿ. ನಿಜ, ಇತ್ತೀಚಿನ ಒಂದು ಏನು ಒಂದು ಅಸಮಂಜಸ ಜೀವನ ಶೈಲಿ ಅಂತ ಏನು ಹೇಳ್ತೀವಲ್ಲ, ಅದರಿಂದನೇ ಬಹಳಷ್ಟು ಹೃದಯದ ಕಾಯಿಲೆಗಳು ಹೆಚ್ಚು ಹೆಚ್ಚಾಗಿ ಕಂಡು ಬರ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಯುವಕರಲ್ಲಿ ಇದು ಈ ಹೃದಯದ ಕಾಯಿಲೆ ಅಥವಾ ಹೃದಯಘಾತ, ಹೃದಯ ಸ್ಥಗಿತ ಅಂತ ಏನು ಒಂದು ಕಾಯಿಲೆಗಳು ಬರ್ತಾ ಇದ್ದೀವಿ, ತುಂಬಾನೇ ಚಿಂತಾಜನಕ. ಮುಖ್ಯವಾಗಿ ಕಾರಣಗಳಲ್ಲಿ ಒಂದಾಗಿರೋದು ಒತ್ತಡ. ಅಂದರೆ ಈಗ ಜನರಲ್ಲಿ ಒತ್ತಡ ಜೀವನ, ಒತ್ತಡ ಅಂದರೆ ನಾನಾ ರೀತಿಯ ಒತ್ತಡ, ಒಂದು ಕೆಲಸದ ಒತ್ತಡವಾಗಿರಬಹುದು, ಹಣಕಾಸಿನ ಒತ್ತಡ ಆಗಿರಬಹುದು, ಅಥವಾ ಕೌಟುಂಬಿಕ ಒತ್ತಡ, ಅಥವಾ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಒತ್ತಡ. ಈ ಒತ್ತಡದಿಂದ ಅಪರೋಕ್ಷವಾಗಿ ಹೃದಯದ ರಕ್ತದ ನಾಳಗಳ ಮೇಲೆ ಪರಿಣಾಮ ಬೀರುತ್ತದೆ. ಅದೇ ರೀತಿ ಅಂದರೆ ಒಂದು ಅಸಮತೋಲಿತ ಆಹಾರ ಅಥವಾ ನಿಯಮಿತವಾಗಿ ವ್ಯಾಯಾಮ ಮಾಡದೇ ಇರುವುದು, ಸಿಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಅಂದರೆ ಜಡ ಜೀವನ, ಇದರಿಂದ ಬರುವಂತಹ ಒಂದು ಸ್ಥೂಲ ಕಾಯತೆ ಅಥವಾ ಒಬೆಸಿಟಿ, ಇದು ನಮ್ಮ ರಕ್ತದೊತ್ತಡ ಹೆಚ್ಚು ಮಾಡುತ್ತದೆ, ಮಧುಮೇಹ ಬರುವಂತೆ ಮಾಡುತ್ತದೆ ಮತ್ತು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೆಚ್ಚು ಹೆಚ್ಚಾಗಿ ಹೃದಯದ ಸಂಬಂಧ ಕಾಯಿಲೆ ಬರುವುದರಲ್ಲಿ ಸಹಾಯ ಮಾಡುತ್ತವೆ. ಹೃದಯಘಾತ ಅಂದಾಗ ನಮ್ಮ ಹೃದಯದ ರಕ್ತ ನಾಳಗಳಲ್ಲಿ ಕೊಲೆಸ್ಟ್ರಾಲ್ ಬೊಜ್ಜುನಿಂದ ಏನು ಅಡೆತಡೆಗಳು ಉಂಟಾಗಿ ರಕ್ತ ಸರಬರಾಜಿನಲ್ಲಿ ಅಡೆತಡೆ ಉಂಟಾಗುತ್ತಲ್ವಾ, ಅದಕ್ಕೆ ನಾವು ಹೃದಯಘಾತ ಅಂತೀವಿ. ಅಂದರೆ ಒಂದು ಭಾಗದ ಹೃದಯದ ಮಾಂಸಖಂಡಕ್ಕೆ ಸಂಪೂರ್ಣವಾಗಿ ರಕ್ತ ಪರಿಚಲನೆ ನಿಂತಾಗ ಆ ಭಾಗದ ಜೀವಕೋಶಗಳು ಸಾವನ್ನೊಪ್ಪುತ್ತವೆ, ಅದಕ್ಕೆ ಹೃದಯಘಾತ ಅಂತ ಹೇಳ್ತೀವಿ. ಇದರಲ್ಲಿ ಮನುಷ್ಯನಿಗೆ ಹೆಚ್ಚಾಗಿ ಅಂದರೆ ಎದೆನೋವು ಬರಬಹುದು, ಆದರೆ ಅವನು ಸಂಪೂರ್ಣವಾಗಿ ಜೀವಂತವಾಗಿರ್ತಾನೆ ಮತ್ತು ಕಾನ್ಶಿಯಸ್ ಆಗಿರ್ತಾನೆ. ಕಾರ್ಡಿಕ್ ಅರೆಸ್ಟ್ ಅಂದರೆ ಹೃದಯ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುವುದು, ಅಂದರೆ ಈ ಸ್ಥಗಿತಗೊಂಡ ತಕ್ಷಣ ಮನುಷ್ಯನು ಪ್ರಜ್ಞೆ ತಪ್ಪಿಕೊಳ್ಳುತ್ತಾನೆ. 3 ನಿಮಿಷದಲ್ಲಿ ಒಂದು ಸರಿಯಾದ ಚಿಕಿತ್ಸೆ ಕೊಡದೇ ಇದ್ದರೆ ಅವನು ಸಾವನ್ನು ಒಪ್ಪುತ್ತಾನೆ. ಹೃದಯಘಾತವು ಹೃದಯ ಸ್ಥಗಿತಕ್ಕೆ ಕಾರಣ. ಅದಾಗಿ ಹೃದಯ ಸ್ಥಗಿತಕ್ಕೆ ಹೃದಯಘಾತವೇ ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ನಾನಾ ರೀತಿಯ ಕಾರಣಗಳಿಂದ ನಮ್ಮ ಹೃದಯ ಸ್ಥಗಿತಗೊಳ್ಳುತ್ತದೆ. ಗರ್ಭಾವಸ್ಥೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಇದಕ್ಕಿಂತ ಮುಂಚೆ ಇದೇ ತರ ಮಕ್ಕಳಲ್ಲಿ ಒಂದು ಜನ್ಮಾತೀತ ಹೃದಯದ ರೋಗವಿದ್ದರೆ, ಅಥವಾ ತಾಯಿಯ ವಯಸ್ಸು ಹೆಚ್ಚಾಗಿದ್ದರೆ, ಅಥವಾ ತಾಯಿಯು ಗರ್ಭಾವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಮೆಡಿಕೇಶನ್ ಔಷಧಿ ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಂಡರೆ, ಅಥವಾ ಯಾವುದಾದ್ರೂ ಒಂದು ಕೆಟ್ಟ ಅಭ್ಯಾಸಗಳು ಇದ್ದರೆ, ಇಂಥ ತಾಯಂದಿರಿಗೆ ಒಂದು ಜನ್ಮಾತೀತ ಹೃದಯ ಸಂಬಂಧದ ಕಾಯಿಲೆಗಳು ಅವರ ಮಕ್ಕಳಲ್ಲಿ ಬರುವುದು ತುಂಬಾ ಸುಲಭ. ಆದ್ದರಿಂದ ಇದನ್ನು ತಡೆಹಿಡಿಯಲು ಮುಖ್ಯವಾಗಿ ಒಂದು ಅಂದರೆ ಒಂದು ಗರ್ಭಾವಸ್ಥೆಯ 16ನೇ ವಾರದಲ್ಲಿ ಒಂದು ಏನಂತ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅಂತ ಒಂದು ಏನು ಟೆಸ್ಟ್ ಮಾಡ್ತೀವಲ್ಲ, ಇದರಲ್ಲಿ ಆ ಮಗುವಿಗೆ ಹೃದಯದಲ್ಲಿ ಯಾವುದಾದ್ರೂ ಒಂದು ಡಿಫೆಕ್ಟ್ ಇದೆ ಅಂತ ನಾವು ಕಂಡು ಹಿಡಿಯಬಹುದು. ಇದರಿಂದ ಸಿಂಪಲ್ ಆಗಿ ಒಂದು ಹೃದಯದ ಡಿಫೆಕ್ಟ್ಸ್ ಇದ್ದರೆ ಆ ಗರ್ಭಾವಸ್ಥೆಯನ್ನು ಕಂಟಿನ್ಯೂ ಮಾಡಿ ಅದಾದ ನಂತರ ಅಂದರೆ ಡೆಲಿವರಿ ಆದ್ಮೇಲೆ ಮಗುವಿಗೆ ಸರ್ಜರಿ ಮುಖಾಂತರ ಅದನ್ನು ಗುಣಪಡಿಸಬಹುದು. ಇಲ್ಲವೇ ತುಂಬಾ ಕಾಂಪ್ಲೆಕ್ಸ್ ಆದಂತ ಒಂದು ಹೃದಯದ ಡಿಫೆಕ್ಟ್ಸ್ ಇದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ ಅಂದ್ರೆ ಅಬಾರ್ಷನ್ ಸಹ ಮಾಡುವುದರಿಂದ ತಾಯಿಯ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನಿಜ, ಸಾಮಾನ್ಯವಾಗಿ ಹೃದಯದಲ್ಲಿ ನಾನಾ ರೀತಿಯಾಗಿ ಅಂದ್ರೆ ಕೋಣೆಗಳ ಮಧ್ಯೆ ನಾವು ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಹೋಲ್ಗಳು ಇರುವುದು ಸಹಜ ಅದು. ಆದ್ರೆ ಮಗು ಬೆಳೆದಂಗೆ ಆ ಹೋಲ್ಗಳು ನಿಧಾನ ಕ್ಲೋಸ್ ಆಗ್ತವೆ. ಕೆಲವು ಹೃದಯದಲ್ಲಿ ರಂಧ್ರಗಳು ಈ ಕ್ಲೋಸ್ ಆಗದೇನೆ ಇರಬಹುದು, ಅದನ್ನು ನಾವು ASD ಅಂತ ಹೇಳ್ತೇವೆ, ಅಂದ್ರೆ ಏಟ್ರಲ್ ಸೆಪ್ಟಲ್ ಡಿಫೆಕ್ಟ್ ಅಥವಾ VST ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ ಅಥವಾ PDA ಅಂತ. ಇವು ಸರ್ವ ಸಾಮಾನ್ಯವಾಗಿ ಕಾಣುವಂತ ಒಂದು ರಂಧ್ರಗಳು. ಇವು ಮಗು ಬೆಳೆದಂತೆ ಕೆಲವು ಮಕ್ಕಳಲ್ಲಿ ತಾನಾಗಿಯೇ ಅವು ಕ್ಲೋಸ್ ಆಗುವ ಸಾಧ್ಯತೆಗಳು ಉಂಟು. ಇಲ್ಲದಿದ್ದರೂ ಸಹ ಇದನ್ನು ನಾವು ಒಂದು ಶಸ್ತ್ರಚಿಕಿತ್ಸೆ ಮೂಲಕ ಅಥವಾ ಇತ್ತೀಚಿನ ದಿನಗಳಲ್ಲಿ ಡಿವೈಸ್ ಅಂತ ಬಂದಿದೆ, ಅಂದ್ರೆ ಒಂದು ಶಸ್ತ್ರಚಿಕಿತ್ಸೆ ಇಲ್ಲದೆಯೂ ಸಹ ಈ ರಂಧ್ರಗಳನ್ನು ನಾವು ಕ್ಲೋಸ್ ಮಾಡುವುದರಿಂದ ಆ ಮಕ್ಕಳು ಜೀವನ ಪರ್ಯಂತ ನಾರ್ಮಲ್ ಆಗಿ ಜೀವನ ಮಾಡುವುದು ಸಾಧ್ಯತೆ. ಮಗು ಹುಟ್ಟಿದ ಮೇಲೆ ಸಾಮಾನ್ಯವಾಗಿ ಇವರಿಗೆ ತಿರ್ಗಾ ಒಂದು ಏನಂತ ಜ್ವರ ಬರೋದಾಗ್ಲಿ ಕೆಮ್ಮು ಬರುವುದಾಗ್ಲಿ ಅಂತ, ಅಂದ್ರೆ ರಿಕರೆಂಟ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ಈ ಮಕ್ಕಳಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಅಂದ್ರೆ ವರ್ಷಕ್ಕೆ 4-6 ಬಾರ ಬಂದರೆ ಅಂತ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಒಂದು ಎಕೋಕಾರ್ಡಿಯೋಗ್ರಫಿ ಮಾಡಿಸಿ ಹೃದಯದಲ್ಲಿ ಯಾವ್ದಾದ್ರೂ ರಂಧ್ರ ಇದೆಯಾ ಅಥವಾ ಯಾವುದೇ ರೀತಿಯ ಡಿಫೆಕ್ಟ್ ಇದೆ ಅಂತ ಕಂಡು ಹಿಡಿಯೋದು ಉತ್ತಮ. ಗಾದೆ ಇದೆ ಅಂದ್ರೆ, ಹಾರ್ಟ್ ಅಟ್ಯಾಕ್ ಅಟ್ಯಾಕ್ಸ್ ದ ಮೆನ್ ಬಟ್ ಪ್ರೊಟೆಕ್ಟ್ಸ್ ದ ವಿಮೆನ್ ಅಂತ ಹೇಳ್ತೀವಿ. ಅಂದ್ರೆ ಋತುಮಾಸ ಆಗುವವರೆಗೂ ಮಹಿಳೆಯರಲ್ಲಿ ಹಾರ್ಮೋನ್ ಅಂದ್ರೆ ಈಸ್ಟ್ರೋಜನ್ ಒಂದು ಪ್ರೊಜೆಸ್ಟ್ರಾನ್ ಹೃದಯವನ್ನು ತುಂಬಾ ಕಾಪಾಡುತ್ತದೆ. ಏಕೆಂದರೆ ಇವರಲ್ಲಿ ರಕ್ತನಾಳಗಳಲ್ಲಿ ಯಾವ ಅಡೆತಡೆಗಳು ಬರುತ್ತವಲ್ಲ ಅದನ್ನು ಆಗದಂತೆ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಸ್ಟಾಪ್ ಮಾಡುತ್ತದೆ. ಇದರಿಂದ ಋತುಮಾಸ ಆಗುವವರೆಗೂ ಅವರಲ್ಲಿ ಶೇಕಡವಾರು ಹೃದಯಘಾತದ ಸಂಖ್ಯೆ ಅಂದ್ರೆ ಗಂಡಸರಿಗೆ ಹೋಲಿಸಿದರೆ ತುಂಬಾನೇ ಕಡಿಮೆ. ಆದರೆ ಒಂದು ಸಲ ಅಂದ್ರೆ ಮೆನೋಪಾಸ್ ಅಟೆಂಡ್ ಮಾಡಾದ್ಮೇಲೆ ಅಂದ್ರೆ ಋತುಮಾಸ ನಿಂತ ಆದ್ಮೇಲೆ ಅವರಲ್ಲಿ ಬರುವಂತಹ ಹೃದಯದ ಕಾಯಿಲೆವು ಮತ್ತು ಗಂಡಸರಲ್ಲೂ ಬರುವಂತಹ ಹೃದಯ ಕಾಯಿಲೆವು ಸರಿ ಸಮಾನವಾಗಿಯೇ ಇರುತ್ತದೆ. ಹೃದಯದ ರಕ್ತನಾಳಗಳ ಅಡೆತಡೆಗಳು ಬಂದಾಗ ಅಂದ್ರೆ ಬ್ಲಾಕ್ಸ್ ಅಂತ ನಾವು ಏನ್ ಎಂಜಿಯೋಗ್ರಾಮ್ ಮುಖಾಂತರ ಕಂಡು ಹಿಡಿತೀವಿ, ಅದಾದ್ಮೇಲೆ ಆ ಮನುಷ್ಯನ ಟ್ರೀಟ್ಮೆಂಟ್ ನಾವು ಡಿಸೈಡ್ ಮಾಡ್ತೀವಿ. ಯಾವ ರೀತಿ ಬ್ಲಾಕ್ ಇದೆ, ಎಷ್ಟು ಮಟ್ಟದಲ್ಲಿ ಆ ರಕ್ತನಾಳದಲ್ಲಿ ಬ್ಲಾಕ್ ಇದೆ, ಎಷ್ಟು ರಕ್ತನಾಳಗಳು ಬ್ಲಾಕ್ ಆಗಿವೆ, ಅದರ ಮೇಲೆ ಅವರ ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ. ಮುಖ್ಯವಾಗಿ ಒಂದು ರಕ್ತನಾಳ ಒಂದೇ ಅಥವಾ ಎರಡು ರಕ್ತನಾಳ ಒಂದೇ ಜಾಗದಲ್ಲಿ ಬ್ಲಾಕ್ ಇದ್ದರೆ ಸ್ಟಂಟಿಂಗ್ ಅಂತ ಹೇಳ್ತೀವಿ ಅಥವಾ ಎಂಜಿಯೋಪ್ಲಾಸ್ಟಿನ್ ಸ್ಟಂಟಿಂಗ್ ತುಂಬಾನೇ ಉತ್ತಮ. ಅದಕ್ಕಿಂತ ಹೆಚ್ಚಾಗಿ ರಕ್ತನಾಳಗಳು ಬ್ಲಾಕ್ ಆಗಿದ್ದರೆ ಅವರಿಗೆ ಬೈಪಾಸ್ ಆಪರೇಷನ್ ಮಾಡೋದ್ರಿಂದ ಅಂದ್ರೆ ಹೊಸ ರಕ್ತನಾಳಗಳ ಜೋಡಣೆಯಿಂದನೇ ಹೆಚ್ಚಾಗಿ ಬೆನಿಫಿಟ್ ಸಿಗುತ್ತದೆ. ಇತ್ತೀಚಿನ ದಿನದಲ್ಲಿ ಜನರು ಆಪರೇಷನ್ ಅಂದ್ರೆ ಹೆದ್ಕೊಂಡ್ಬಿಡ್ತಾರೆ. ಆಪರೇಷನ್ ಬೇಡ, ಹೇಗಾದ್ರೂ ಮಾಡಿ ಸ್ಟಂಟಿಂಗ್ ಮಾಡ್ಕೊಳ್ಳೋದೇ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಅದು ಒಂದು ತಪ್ಪು ಭಾವನೆ. ಯಾಕೆಂದ್ರೆ ಅದರಿಂದ ನಿಮ್ಗೆ ಯಾವುದೇ ರೀತಿ ಅಂದ್ರೆ 3-3 ಹೆಚ್ಚು ರಕ್ತನಾಳ ಬ್ಲಾಕ್ ಆದಾಗ ಅಥವಾ ಸ್ಟಂಟಿಂಗ್ ಏನಾದ್ರೂ ಮಾಡಿಸ್ಕೊಂಡ್ರೆ ಅದರಿಂದ ನಿಮ್ಗೆ ಯಾವುದೇ ರೀತಿಯ ಉಪಯೋಗ ಆಗಲ್ಲ, ನಿಮ್ಮ ರಿಸ್ಕ್ ಕಂಟಿನ್ಯೂ ಆಗುತ್ತದೆ. ಆದ್ದರಿಂದ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ನಿಮ್ಗೆ ಬೇಕು ನಿಮ್ ಲೈಫ್ ಅಲ್ಲಿ ಅಂತಂದ್ರೆ 3-3 ಹೆಚ್ಚು ರಕ್ತನಾಳ ಬ್ಲಾಕ್ ಆದಾಗ ನಿಮಗೆ ಹೃದಯದ ಬೈಪಾಸ್ ಆಪರೇಷನ್ನೇ ಒಳಿತು. ಇನ್ನು ಕೆಲವರಿಗೆ ಮಾತ್ರೆ ಮೇಲೆನೆ ನಾವು ಟ್ರೀಟ್ಮೆಂಟ್ ಕೊಡಬಹುದು, ಆ ಚಿಕಿತ್ಸೆ ಸುಲಭ. ಅಂದ್ರೆ ಒಂದು ಅಡೆತಡೆಗಳು ಕಡಿಮೆ ಇದ್ರೆ ಅಂದ್ರೆ 20-30% ಅಡೆತಡೆಗಳು ಇದ್ರೆ

ಅಥವಾ ತುಂಬಾನೇ ಜಾಸ್ತಿ ರಕ್ತನಾಳ ತಡೆಗಳು ಇದ್ದು ಸ್ಟೆಂಟಿಂಗ್ ಅಥವಾ ಬೈಪಾಸ್ ಆಪರೇಷನ್ ಸಾಧ್ಯವಿಲ್ಲ ಅಂದರೂ ಸಹ ಅವರಲ್ಲೂ ಸಹ ಒಂದು ಒಳ್ಳೆಯ ಮಾತುಗಳ ಮೂಲಕ ಅವರ ಕಾಯಿಲೆಯನ್ನು ನಾವು ಗುಣಪಡಿಸಬಹುದು. ಯಾವುದೇ ಒಂದು ಮನುಷ್ಯ ಧೂಮಪಾನ ಅಥವಾ ತಂಬಾಕು ಸೇವನೆ ಯಾವುದೇ ರೀತಿಯಲ್ಲಿ ಇರ್ಬೋದು, ಅದು ಮೆಲಿವುದಾಗ್ಬೋದು, ಸಿಗಾರು ಸಿಗರೇಟು ಬೀಡಿ ಮುಖಾಂತರ ಏನ್ ಮಾಡ್ತಾರೆ, ಅದು ನಮ್ಮ ದೇಹಕ್ಕೆ ತುಂಬಾ ತುಂಬಾನೇ ದುಷ್ಪರಿಣಾಮ ಬೀರುತ್ತದೆ. ಇದರಲ್ಲಿ ಮುಖ್ಯ ಒಂದು 4,000 ಹೆಚ್ಚು ಕೆಮಿಕಲ್ ಇರ್ತವೆ, ವಿಷಪೂರಿತ ಕೆಮಿಕಲ್ಸ್. ಅದರಲ್ಲಿ 200 ಹೆಚ್ಚು ವಿಷಪೂರಿತ ರಾಸಾಯನಿಕ ವಸ್ತುಗಳು ಇರ್ತವೆ. ಇದು ನಮ್ಮ ಹೃದಯಘಾತಕ್ಕೆ, ಹೃದಯ ಸ್ಥಗಿತಕ್ಕೆ, ಪಾರ್ಶ್ವವಾಯು ಮತ್ತು ನಾನಾ ರೀತಿಯ ಕ್ಯಾನ್ಸರ್, ಯಾವುದೇ ಅಂಗದ ಕ್ಯಾನ್ಸರ್ಗೂ ಈ ಧೂಮಪಾನ ಅಥವಾ ತಂಬಾಕು ಕಾರಣ ಅಂತ ಈ ಸಮಯದಲ್ಲಿ ಹೇಳುತ್ತೇನೆ. ಅದೇ ಮಟ್ಟಿಗೆ ಇನ್ನೊಂದು ಹೇಳ್ಬೇಕಂದ್ರೆ ಆಲ್ಕೋಹಾಲ್ ಮದ್ಯಪಾನ ಅಂತ ಏನ್ ಹೇಳ್ತೀವಲ್ಲ, ಮದ್ಯಪಾನ ಅಂತ ಏನ್ ಹೇಳ್ತೀವಿ, ತುಂಬಾ ಜನರಿಗೇನು ಕಡಿಮೆ ಮಟ್ಟದಲ್ಲಿ ಮದ್ಯಪಾನ ಮಾಡಿದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ, ಬಟ್ ಅದು ತಪ್ಪು. ಜಾಸ್ತಿ ಮದ್ಯಪಾನ ಮಾಡುವುದರಿಂದ ಹೃದಯಘಾತದ ಸಂಖ್ಯೆಯು ಹೆಚ್ಚಾಗುತ್ತದೆ, ಇವರಲ್ಲಿ ರಕ್ತದೊತ್ತಡ, ಮಧುಮೇಹ ಮತ್ತು ಹೆಚ್ಚು ಹೆಚ್ಚಾಗಿ ಕೊಲೆಸ್ಟ್ರಾಲ್ ಕಲೆಕ್ಟ್ ಆಗೋದು ಸಹ ಒಂದು ಸಾಧ್ಯತೆ ಉಂಟು. ಹೌದು, ಒಂದು ಉತ್ತಮ ಜೀವನ ಶೈಲಿ ಈ ರಕ್ತನಾಳದಲ್ಲಿ ಬರುವಂತಹ ಅಡೆತಡೆಗಳನ್ನು ಕೆಲಮಟ್ಟಿಗೆ ಅಂದ್ರೆ ಕಡಿಮೆ ಮಾಡುತ್ತದೆ. ಮುಖ್ಯವಾಗಿ ಆಹಾರದಲ್ಲಿ ಬಂದಾಗ ಒಂದು ಸಮತೋಲಿತ ಆಹಾರ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್ ಒಂದು ಸಮತೋಲಿತ ರೂಪದಲ್ಲಿ ಇಟ್ಟುಕೊಂಡು ಊಟ ಮಾಡೋದ್ರಿಂದ ಈ ಅಡೆತಡೆಗಳು ಬರುವುದು ಅಥವಾ ಹೆಚ್ಚಾದಂತಹ ರಕ್ತದ ಒತ್ತಡ, ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಕಡಿಮೆ ಮಾಡಬಹುದು. ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ಒಂದು 50% 30% ಪ್ರೋಟೀನ್ ಮತ್ತು 20% ಫ್ಯಾಟ್ ಇರುವಂತ ಆಹಾರವನ್ನು ನಾವು ದಿನನಿತ್ಯ ಸೇವನೆ ಮಾಡಬೇಕು. ಹೆಚ್ಚು ಹೆಚ್ಚಾಗಿ ತರಕಾರಿ, ಫ್ರೂಟ್ಸ್, ವೆಜಿಟೇಬಲ್ಸ್ ಇರೋದ್ರಿಂದ, ಈ ಫೈಬರ್ ಇರೋದ್ರಿಂದ ನಮ್ಮ ಹೃದಯಕ್ಕೆ ಒಂದು ಒಳ್ಳೆಯ ಆಹಾರ. ವೈಟ್ ಮೀಟ್ ಅಂತ ಅಂದ್ರೆ ನಾನ್ ವೆಜಿಟೇರಿಯನ್ ಇದ್ರೆ ತಾವು ಬಿಳಿ ತತ್ತಿಯ ಒಂದು ಬಿಳಿ ಭಾಗ ಅಥವಾ ಚಿಕನ್ ಅಂತ ಹೇಳ್ಬೋದು, ಅಥವಾ ಸ್ಮಾಲ್ ಒಂದು ಮೀಡಿಯಂ ಸೈಜ್ ಫಿಶು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದೇ ರೀತಿ ರೆಡ್ ಮೀಟ್ ಅಂದ್ರೆ ಮಟನ್ ಆಗಿರ್ಬೋದು, ಬೀಫ್ ಆಗಿರ್ಬೋದು, ಅಥವಾ ದೊಡ್ಡ ಪ್ರಮಾಣದ ಮೀನುಗಳಲ್ಲಿ ಇವು ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಕಾರಣ. ಹೌದು, ನಿದ್ರೆಯು ನಮ್ಮ ದೇಹಕ್ಕೆ ತುಂಬಾನೇ ಮುಖ್ಯ. ಅಂದ್ರೆ ಪ್ರತಿದಿನ ಒಂದು ಮನುಷ್ಯನಿಗೆ 6-8 ಒಂದು ತುಂಬಾ ಒಳ್ಳೆಯ ನಿದ್ರೆ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅಡಿಕ್ಷನ್ ಜಾಸ್ತಿನೇ ಆಗ್ತಾ ಇದೆ, ರೀಲ್ ಎಲ್ಲ ನೋಡ್ತಾ ತುಂಬಾ ಜನ ತಡರಾತ್ರಿ ಮಲಗುವಂದು ಕಾಮನ್ ಆಗಿ ನೋಡ್ತಾ ಇದೀವಿ. ಅಂದ್ರೆ 12 ಒಂದು ಗಂಟೆಗಿಂತ ಮುಂಚೆ ಯಾರು ಮಲಗೋದೇ ಇಲ್ಲ. ಸೊ ಈ ಮಲಗದೇ ಇರೋದ್ರಿಂದ ನಮ್ಮ ಅಂಗಗಳು, ಹೃದಯವನ್ನು ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು ಮೆದುಳು, ಲಿವರ್, ಕಿಡ್ನಿ ಎಲ್ಲದಕ್ಕೂ ಒಂದು ಕಂಟಿನ್ಯೂಸ್ ಕೆಲಸ ಅಂದ್ರೆ ಅವಕ್ಕೆ ಯಾವುದು ವಿಶ್ರಾಂತಿನೇ ಸಿಗ್ತಾ ಇಲ್ಲ. ರಾತ್ರಿ ಒಂದು ನೇಚರ್ ರಾತ್ರಿ ಯಾಕೆ ಮಾಡಿದೆ ಅಂದ್ರೆ ಒಂದು ನಮ್ಮ ಅಂಗಗಳಿಗೆ ಒಂದು ರೆಸ್ಟ್ ಕೊಡಬೇಕಂತಾನೆ. ಮತ್ತೆ ಅದು ನೆಕ್ಸ್ಟ್ ಡೇ ಬೆಳಗ್ಗೆ ಫ್ರೆಶ್ ಆಗಿ ಮತ್ತೆ ತಿರ್ಗಾ ಸಾಮಾನ್ಯ ರೂಪದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೂ ಸಹ ರೆಸ್ಟ್ ಬೇಕು. ಅದೇ ರೀತಿ ಹೃದಯಕ್ಕೂ ಸಹ ರೆಸ್ಟ್ ಬೇಕೇ ಬೇಕು. ಅಂದ್ರೆ ಒಂದು ಹೃದಯ ನಿರಂತರ ಕೆಲಸ ಮಾಡ್ತಾ ಇದ್ರು ರಾತ್ರಿ ಅದು ಒಂದು ಕಡಿಮೆ ಮಟ್ಟದಲ್ಲಿ ಕೆಲಸ ಮಾಡಲು ಪ್ರಯತ್ನ ಮಾಡ್ತದೆ. ಸೊ ದಟ್ ಅದು ಮತ್ತೆ ನೆಕ್ಸ್ಟ್ ಡೇ ರಿಕವರಿ ಆಗಿ ದಿನನಿತ್ಯದ ಕಾರ್ಯಕ್ಕೆ ಹೆಲ್ಪ್ ಮಾಡ್ಬೇಕಂತ. ಬಟ್ ಈಗ ನಿದ್ದೆ ಇರದೇ ಇದ್ದಕ್ಕೆ ಆ ಹೃದಯದ ಮೇಲೆ ಸ್ಟ್ರೆಸ್ ಹೆಚ್ಚಾಗಿ, ಸೊ ಅದ ಅಪರೋಕ್ಷವಾಗಿ ಡೈರೆಕ್ಟ್ಲಿ ಅಲ್ಲ ಇನ್ಡೈರೆಕ್ಟ್ಲಿ ಅದು ಹೃದಯದ ಮೇಲೆ ಮತ್ತು ಇತ್ತೀಚಿನ ಹೃದಯಘಾತಕ್ಕೂ ಕಾರಣವಾಗಿದೆ.

0: ಹೃದಯ ಯಾವಾಗಲೂ ಒಳ್ಳೆಯ ಸ್ವರಗಳನ್ನು ಹಾಡ್ತಾ ಇರಲಿ. ಯಾಕಂದರೆ ಇವತ್ತು ವಿಶ್ವ ಹೃದಯ ದಿನ. ಹೃದಯದ ಆರೋಗ್ಯವನ್ನು ನಾವು ಕಾಪಾಡಬೇಕು, ಹೃದಯದಲ್ಲಿ ಪ್ರೀತಿ ಮತ್ತು ಒಳ್ಳೆಯ ಭಾವನೆಗಳು ಇರುವ ಹಾಗೆ ನಾವು ನೋಡಿಕೊಳ್ಬೇಕು. ಈ ಸುಂದರವಾದ ಹೃದಯವನ್ನು ದೈಹಿಕವಾಗಿ ಭಾವನಾತ್ಮಕವಾಗಿ ಆರೋಗ್ಯವಂತವಾಗಿಡುವುದು ಬಹಳ ಮುಖ್ಯ. ನಮ್ಮ ಹೃದಯ ಚೆನ್ನಾಗಿದ್ದರೆ ಮಾತ್ರ ನಾವು ನಮ್ಮ ಪ್ರೀತಿಪಾತ್ರರ ಜೊತೆಗೆ ದೀರ್ಘಕಾಲ ಸಂತೋಷವಾಗಿ ಇರೋದಕ್ಕೆ ಸಾಧ್ಯ. ಸುಂದರ ಸ್ವಪ್ನಗಳು ಚಿತ್ರದ ಹಾಡು ನೀವೀಗ ಕೇಳಿದ್ದು. ಪಿ ಸುಶೀಲಾ ಹಾಗೂ ವಾಣಿ ಜಯರಾಮ್ ಅವರು ಒಟ್ಟಿಗೆ ಹಾಡಿದ್ರು. ಆರ್ ಎನ್ ಜಯಗೋಪಾಲ್ ಅವರು ಗೀತೆಯನ್ನು ಬರೆದಿದ್ರು. ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಇಂದಿನ ವಿಶೇಷ ಅಂತ ಹೇಳಿ ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಹೃದಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರು ಇನ್ನಷ್ಟು ಹೃದಯದ ಆರೋಗ್ಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೀಡ್ತಾ ಇದ್ದಾರೆ.
1: ಆಕ್ಚುಲಿ ಒಂದು ನಿಯಮಿತ ರೂಪದಲ್ಲಿ ನಮ್ಮ ದೇಹದ ವ್ಯಾಯಾಮ ತುಂಬ ಉತ್ತಮ. ಅದು ಅತಿಯಾದಾಗ, ಅಂದರೆ ಇತ್ತೀಚೆಗೆ ತಾವು ನೋಡಿರ್ಬೋದು, ಜಿಮ್ ಜಾಯ್ನ್ ಆಗಿರೋ ಯುವಕರಲ್ಲಾಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಅವರು ಅತಿ ಹೆಚ್ಚು ಹೆಚ್ಚಾಗಿ ಒಂದು ವ್ಯಾಯಾಮ ಮಾಡೋದ್ರಿಂದ ಅವರ ಹೃದಯದಲ್ಲಿ ನಾನಾ ರೀತಿಯ ಬದಲಾವಣೆಗಳು ಬರ್ತವೆ. ಮುಖ್ಯವಾಗಿ ಇದರಲ್ಲಿ ಏನಾಗ್ತಿದೆ ಅಂತಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈದಲ್ಲಿ ಒಂದು ಡಿಸ್ಪ್ಯಾರಿಟಿ ಬರ್ತದೆ. ಅಂದರೆ ಏನು ರಕ್ತ ಬೇಕು ಮತ್ತು ಸರಬರಾಜಿನಲ್ಲಿ ವ್ಯತ್ಯಯ ಆದಾಗ, ಪರ್ಟಿಕ್ಯುಲರ್ಲಿ ಯಾರಿಗೆ ರಕ್ತನಾಳಗಳು ಅಡೆತಡೆ ಆದಾಗ ಅವರ ಸರಬರಾಜು ಕಡಿಮೆ ಆದಾಗ ಇವರಿಗೆ ಹೃದಯಾಘಾತ ಬರ್ತದೆ. ಅದೇ ರೀತಿ ಹೆಚ್ಚು ವ್ಯಾಯಾಮ ಮಾಡಿದಾಗ ಆ ಅಡೆತಡೆಗಳಲ್ಲಿ ಬ್ಲಡ್ ಕ್ಲಾಟ್ ಆಗೋದು ಅಥವಾ ಈ ಕೊಬ್ಬಿನ ಅಂಶದ ಬೊಜ್ಜುಗಳು ಬಸ್ಟ್ ಆಗಿ ಆ ರಕ್ತನಾಳ ಸಂಪೂರ್ಣವಾಗಿ ಕ್ಲೋಸ್ ಮಾಡೋದಾಗಲಿ ಅಥವಾ ಹೃದಯದ ಬಡಿತದಲ್ಲಿ ಏರುಪೇರುಗಳಾಗ್ತವೆ, ಆ ಸಡನ್ ಏರುಪೇರು ಆದಾಗ ಹೃದಯಾಘಾತ ಅಥವಾ ಹೃದಯ ಸ್ಥಗಿತ ಆಗುತ್ತದೆ. ಆದ್ದರಿಂದ ಎಲ್ಲರೂ ಒಂದು ನಿಯಮಿತ ಅಂದರೆ ವಾರಕ್ಕೆ 100 to 150 minutes ಒಂದು ವಾರಕ್ಕೆ ಹೇಳೋದು, ದಿನಕ್ಕೆಲ್ಲ ವಾರಕ್ಕೆ ಅಷ್ಟು ವ್ಯಾಯಾಮ ಮಾಡಿದರೆ ಸಾಕು. ಸಾಮಾನ್ಯವಾದ ನಡಿಗೆ ಅಂದರೆ ಬ್ರಿಸ್ಕ್ ವಾಕ್ ಅಷ್ಟು ಮಾಡಿದರೆ ಸಾಕು. ಅದರ ಒಟ್ಟಿಗೆ ಸೈಕ್ಲಿಂಗ್ ಆಗಿರ್ಬೋದು, ಸ್ಕಿಪ್ಪಿಂಗ್ ಆಗಿರ್ಬೋದು, ಇಂತಹ ಸಾಮಾನ್ಯ ರೂಪದ ಒಂದು ವ್ಯಾಯಾಮ ನಮ್ಮ ದೇಹಕ್ಕೆ ಆರೋಗ್ಯಕರ. ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಒಂದು ಬ್ರಿಸ್ಕ್ ಅಂದರೆ ತುಂಬ ವಿಗರೆಸ್ ಎಕ್ಸಸೈಸ್ ಮಾಡುವಂಥ ಅವಶ್ಯಕತೆ ಇದ್ದರೆ, ಅಂದರೆ ನೀವು 40 years ಅದಕ್ಕಿಂತ ಹೆಚ್ಚಾಗಿದ್ದರೆ, ನಿಮಗೆ ರಕ್ತದೊತ್ತಡ ಇದ್ದರೆ, ಮಧುಮೇಹ ಇದ್ದರೆ, ಹೆಚ್ಚಿನ ಕೊಲೆಸ್ಟ್ರಾಲ್ ಇದ್ದರೆ, ಸ್ಮೋಕಿಂಗ್ ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ, ಮುಂಚೆಯಿಂದನೇ ನಿಮಗೆ ಯಾವುದಾದರೂ ಹೃದಯದ ಕಾಯಿಲೆಗಳು ಇದ್ದರೆ ತಾವು ಪರೀಕ್ಷೆ ಮಾಡಿಸಿಕೊಂಡು ಹತ್ತಿರದ ಒಂದು ಹೃದಯ ತಜ್ಞರ ಒಂದು ತಾವು ಈ ರೀತಿಯಾದಂಥ ಎಕ್ಸಸೈಸ್ ಮಾಡಲು ಫಿಟ್ ಇದ್ದೀರಾ ಅಥವಾ ಇಲ್ಲ ಅಂತ ಕನ್ಫರ್ಮ್ ಮಾಡೋದು ಒಳಿತು. ಅಂದರೆ ಅವ್ರ ತಂದೆ ತಾಯಿಯಲ್ಲಿ ಹೃದಯಾಘಾತ ಹೃದಯ ಸ್ಥಗಿತವಾಗಿದ್ದರು ಆ ಫ್ಯಾಮಿಲಿಯಲ್ಲಿ ಅವ್ರ ಮಕ್ಕಳಲ್ಲೂ ಸಹ ಕಾಣುವ ಒಂದು ಚಾನ್ಸ್ ಇರೇದೇ ಇರುತ್ತದೆ. ಹಾಗಂತ ಹೇಳ್ಬಿಟ್ಟು ಅವ್ರಿಗೆ ಬರುತ್ತಂತ ಏನಿಲ್ಲ, ಒಂದು ಒಳ್ಳೆಯ ಜೀವನ ಶೈಲಿ ಮಾಡಿ ರೆಗ್ಯುಲರ್ ಆಗಿ ಒಂದು ಹೃದಯ ತಜ್ಞರ ತಪಾಸಣೆಯನ್ನು ಮಾಡಿಕೊಂಡು ಏನಾದರೂ ಕಾಯಿಲೆಗಳು ಇದ್ದರೆ ಅದಕ್ಕೆ ಒಂದು ಹತೋಟಿಯಲ್ಲಿ ಇಟ್ಟುಕೊಂಡರೆ ಅವರು ಸಹ ಸಾಮಾನ್ಯ ಜನರಂತೆ ಜೀವನ ಮಾಡಬಹುದು. ಮುಖ್ಯವಾಗಿ ನಾವು ಹೇಳೋ ಪ್ರಕಾರ 40 years ಅದಕ್ಕಿಂತ ಹೆಚ್ಚಾದವರು, ಅವರ ಹತ್ರ ಲಕ್ಷಣಗಳು ಇದ್ದಾವೆ ಅಥವಾ ಇಲ್ಲ, ಅವರು ಪ್ರತಿ ವರ್ಷ ಒಂದು ಹೃದಯದ ತಪಾಸಣೆ ಮಾಡಿಕೊಳ್ಳುವುದು ಒಳಿತು. ಅದರಲ್ಲಿ ಮುಖ್ಯವಾಗಿ ಯಾರಿಗಾದರೂ ಎದೆನೋವು ಬರ್ತಾ ಇದ್ದರೆ, ಯಾರಿಗಾದರೂ ರಕ್ತದೊತ್ತಡ ಇದ್ದರೆ, ಮಧುಮೇಹ ಅಥವಾ ಡಯಾಬಿಟೀಸ್ ಇದ್ದರೆ, ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದರೆ, ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ದರೆ, ಮತ್ತು ಯಾವುದಾದ್ರು ದುರಭ್ಯಾಸಗಳು ಇದ್ದಾಗ ತಾವು ಅಟ್ಲೀಸ್ಟ್ 1 year ಹೃದಯ ತಜ್ಞರ ತಪಾಸಣೆ ಮಾಡಿಕೊಂಡು ಹೃದಯದ ಕಾಯಿಲೆ ಇಲ್ಲ ಅಂತ ಕನ್ಫರ್ಮ್ ಮಾಡೋದು ತುಂಬಾನೇ ಒಳಿತು. ತುಂಬಾ ಜನ ಸ್ಟೆಂಟ್ ಆದ ತಕ್ಷಣ ಆಪರೇಷನ್ ಆದ ತಕ್ಷಣ ತಮ್ಗೆ ಯಾವುದೇ ರೀತಿಯ ಮಾತ್ರೆಗಳ ಅವಶ್ಯಕತೆ ಇಲ್ಲ ಅನ್ನೋದೇ ಒಂದು ಭಾವನೆ, ಅದು ತುಂಬಾನೇ ತಪ್ಪು. ಅಂದ್ರೆ ನಾವು ಸ್ಟೆಂಟ್ ಹಾಕೋಕ್ಕಿಂತ ಮುಂಚೆ ಅಥವಾ ಆಪರೇಷನ್ ಮಾಡೋ ಮುಂಚೆ ಯಾವ ಮಾತ್ರೆ ತಗೊಳ್ತಾ ಇದ್ರು ತಾವೆಲ್ಲರೂ ಅದು ಕಂಟಿನ್ಯೂ ಮಾಡಲೇಬೇಕು. ಯಾವುದೇ ರೀತಿಯಿಂದ ಸಡನ್ ಆಗಿ ಅಂದ್ರೆ ವೈದ್ಯರ ಒಂದು ಸಲಹೆ ಇಲ್ಲದೆ ನಿಲ್ಲಿಸಲೇಬಾರದು. ಮುಖ್ಯವಾಗಿ ಸ್ಟೆಂಟ್ ಅಲ್ಲಿ ಬ್ಲಡ್ ಥಿನ್ನರ್ಸ್ ಅಂತ ಕೊಡ್ತೀವಿ ನಾವು. ಆ ಬ್ಲಡ್ ಥಿನ್ನರ್ಸ್ ಬಹಳ ಅಂದ್ರೆ 1 or 2 days ತಾವು ಬ್ಲಡ್ ಥಿನ್ನರ್ಸ್ ಮರ್ತು ಹೋದ್ರೆ ಆ ಸ್ಟೆಂಟ್ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದರೆ ಮತ್ತೆ ತಮಗೆ ಹೃದಯಾಘಾತ ಬರೋ ಚಾನ್ಸ್ ಹೆಚ್ಚಾಗುತ್ತದೆ. ಆದ್ದರಿಂದ ಈ ಬ್ಲಡ್ ಥಿನ್ನರ್ಸ್ ಅಥವಾ ರಕ್ತದೊತ್ತಡ ಹತೋಟಿಯಲ್ಲಿರುವ ಮಾತ್ರೆಗಳು, ಮಧುಮೇಹದ ಮಾತ್ರೆಗಳು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥ ಮಾತ್ರೆಗಳು ತಾವು ಜೀವನ ಪರ್ಯಂತ ಕಂಟಿನ್ಯೂ ಮಾಡಬೇಕು. ಅದೇ ರೀತಿ ಬೈಪಾಸ್ ಆಪರೇಷನ್ ಆದವರು ಸಹ ಇವೆಲ್ಲ ಮಾತ್ರೆ ನಾವು ಕೊಡ್ತೇವೆ, ಅವೆಲ್ಲನೂ ಅವರಿಗೆ ಆರೋಗ್ಯಕರ ಇಡಲು ಸಹಾಯ ಮಾಡ್ತವೆ. ಆದ್ದರಿಂದ ಒಂದು ವೈದ್ಯರ ಸಲಹೆ ಇಲ್ಲದೆ ದಯಮಾಡಿ ತಾವೆಲ್ಲರೂ ಈ ಮಾತ್ರೆಗಳನ್ನು ನಿಲ್ಲಿಸಬಾರದು. ಆಕ್ಚುಲಿ ತುಂಬಾ ಜನ ಹೃದಯಾಘಾತ ಆದಾಗ ಅಥವಾ ಹೃದಯ ಸ್ಥಗಿತ ಆದಾಗ ಏನು ಮನುಷ್ಯನ ಕುಸಿದು ಬೀಳ್ತಾನೆ ಅದಕ್ಕೆ ನಾವು ತಕ್ಷಣ CPR ಅಂತ ಹೇಳ್ತೀವಿ, ಕಾರ್ಡಿಯೋ ಪಲ್ಮನರಿ ರಿಸಾಸಿಟೇಷನ್ ಅಂತ ಹೇಳೋದು ಇಂಗ್ಲೀಷಲ್ಲಿ. ಅಂದರೆ ಅದರಲ್ಲಿ ಏನಿಲ್ಲ, ಒಂದು ಎದೆ ಅದುಮುವ ಒಂದು ಕ್ರಿಯೆ ಇದು. ಆ್ಯಕ್ಚುಲಿ ಸ್ಕೂಲಲ್ಲಿ ಎಲ್ಲರಿಗೂ ಒಂದು ಟ್ರೈನಿಂಗ್ ಕೊಡಬೇಕಿದು. ನಮ್ಮ ದೇಶದಲ್ಲಿ ತುಂಬಾ ಕಡಿಮೆ ಅಂತಾನೆ ಹೇಳ್ತೀವಿ. ಸೊ ಈ ಎದೆ ಅದುಮುವುದು ಅಥವಾ ಇಮಿಡಿಯೇಟ್ಲಿ ಈ ಥರ ಏನಾದರೂ ತಾವು ಆಂಬುಲೆನ್ಸ್ಗೆ ಕರೆ ಮಾಡಬೇಕು, ನಿಂತು ನೋಡುವ ಬದಲು ಆಂಬುಲೆನ್ಸ್ಗೆ ಕರೆ ಮಾಡಿ ಅವನನ್ನು ಆದಷ್ಟು ಬೇಗ ಹತ್ತಿರದ ಒಂದು ಹೃದಯದ ಆಸ್ಪತ್ರೆಗೆ ತಲುಪಿಸುವ ಪ್ರಯತ್ನ ಮಾಡಬೇಕು. ಇನ್ನೂ ಕೆಲವು ಮಾಲ್ಗಳಲ್ಲಿ ಇತ್ತೀಚೆಗೆ AED ಅಂತ ಅಂದ್ಬಿಟ್ಟು ಆಟೋಮೆಟಿಕ್ ಡಿಫಿಬ್ರಿಲೇಟರ್ ಮಷಿನ್ಸ್ ಅಂತ ಬರ್ತದೆ. ಅಂದರೆ ನೀವು ಅಲ್ಲಲ್ಲಿ ನೇತು ಹಾಕಿರ್ತಾರೆ, ಅದು AED ಅಂತ ಬರ್ದಿರ್ತೀವಿ. ಅದನ್ನು ಉಪಯೋಗಿಸುವುದು ಹೇಗೆ ಅಂತ ತಾವು ಕಲ್ತ್ಕೊಳ್ಬೇಕು. ಯಾಕಂದ್ರೆ ಅದು ಆ ಶಾಕ್ ಕೊಡೋದ್ರಿಂದ ತುಂಬಾ ಜನರಿಗೆ ಮತ್ತೆ ಹೃದಯದ ಬಡಿತ ವಾಪಸ್ ಬರುತ್ತದೆ. ಬಟ್ ತುಂಬಾ ನಮ್ಮ ಇಂಡಿಯನ್ ಜನಕ್ಕೆ ಅದನ್ನು ಹೇಗೆ ಉಪಯೋಗಿಸೋದು ಅಂತಾನೆ ಗೊತ್ತಿಲ್ಲ. ಆದ್ರೆ ಇದು ಕಂಪಲ್ಸರಿ ಇದೆ. ಅಂದ್ರೆ ಎಲ್ಲಾ ಮಾಲಲ್ಲೂ ಇತ್ತೀಚೆಗೆ AED ಇಡ್ತಾರೆ. ಅದನ್ನು ಉಪಯೋಗ ತೆಗೆದುಕೊಳ್ಳೋದ್ರಿಂದ ತುಂಬಾ ಜನರ ಜೀವನ ನಾವು ಉಳಿಸಬಹುದು. 3 ನಿಮಿಷ ಅಂದ್ರೆ ಒಂದು ಮನುಷ್ಯನ ಹೃದಯ ಸ್ಥಗಿತ ಆದಾಗ ಆ 3 ನಿಮಿಷದಲ್ಲಿ ಮತ್ತೆ ರಿವೈವ್ ಮಾಡದೇ ಇದ್ರೆ ಅವನ ಬ್ರೈನ್ ಸಂಪೂರ್ಣವಾಗಿ ಸಾವನ್ನೊಪ್ಪಿ ಅವನು ಕಂಪ್ಲೀಟ್ ಆಗಿ ಸಾವನ್ನೊಪ್ಪೋದು ಚಾನ್ಸ್ ಜಾಸ್ತಿ ಇರ್ತದೆ. ರೆಗ್ಯುಲರ್ ಆಗಿ ಈಗ ಪ್ರಪಂಚದಲ್ಲಿ ಅಷ್ಟೇ ಅಲ್ಲ, ಈವನ್ ಇಂಡಿಯಾದಲ್ಲೂ ಸಹ ಮೆನಿ ಆಫ್ ದ ಬಿಗ್ಗರ್ ಸೆಂಟರ್ಸ್ ಅಲ್ಲಿ ನಾವು ಈ ಹೃದಯದ ಕಸಿ ಅಥವಾ ಲಂಗ್ಸ್ ಕಸಿಯನ್ನು ಸಾಮಾನ್ಯ ರೂಪದಲ್ಲೇನೆ ಮಾಡ್ತಾ ಇದೀವಿ. ಹೇಗೆ ಕಿಡ್ನಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಸಾಮಾನ್ಯ ರೂಪದಲ್ಲಿ ತಾವು ಕೇಳ್ತಾ ಇರ್ತೀರೋ, ಹೃದಯದ ಟ್ರಾನ್ಸ್ಪ್ಲಾಂಟೇಶನ್ ಆಗ್ಬೋದು, ಈವನ್ ಲಂಗ್ ಟ್ರಾನ್ಸ್ಪ್ಲಾಂಟ್ ಸಹ ನಾವು ಮಾಡ್ತೀವಿ. ಸೊ ಅದರಲ್ಲಿ ಒಂದು ವಿಶೇಷತೆ ಏನಿಲ್ಲ. ಸಾಮಾನ್ಯ ರೂಪದಲ್ಲಿ ಹೇಗೆ ನಾವು ಹೃದಯದ ಆಪರೇಷನ್ ಮಾಡ್ತಾ ಇದೀವಿ ಹಾಗೇನೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಲ್ಲಿ ಟ್ರೈನಿಂಗ್ ಆಗಿರುತ್ತೆ ನಮಗೆ.
2: ಈಗ ತಾವು ತುಂಬಾ ವರ್ಷಗಳಿಂದ ಈಗ ನಮ್ಮ ಕಲಬುರಗಿ ಜಯದೇವದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಸಂಕ್ಷಿಪ್ತವಾಗಿ ಇಲ್ಲಿ ಸಿಗುವಂತ ಫೆಸಿಲಿಟಿ ಬಗ್ಗೆ ಜನರಿಗೆ ಹೇಳೋದಾದ್ರೆ,
1: ಕಲಬುರಗಿ ವಿಭಾಗದ ಜಯದೇವ ಹೃದ್ರೋಗ ಆಸ್ಪತ್ರೆ ಇದು 400 ಬೆಡ್ ಇರುವಂತ ಒಂದು ಆಸ್ಪತ್ರೆ. ಇಲ್ಲಿ ವ್ಯವಸ್ಥಿತ ರೂಪದಲ್ಲಿ ಎಲ್ಲಾ ಕಾಯಿಲೆಗಳು ಅಂದ್ರೆ ಹೃದಯದ ಸಂಬಂಧಿಸಿದ ಅಥವಾ ರಕ್ತನಾಳದ ಸಂಬಂಧಿಸಿದ ಕಾಯಿಲೆಗಳಿಗೆ ವಿವಿಧ ರೂಪದ ಚಿಕಿತ್ಸೆಗಳ ಸೌಲಭ್ಯ ಇದೆ. ಅಂದ್ರೆ ಮೋಸ್ಟ್ ಅಡ್ವಾನ್ಸ್ಡ್ ಈ ನೀವು ಬ್ಯಾಂಗ್ಳೂರು ಹೈದರಾಬಾದ್ ಅಲ್ಲಿ ಸಿಗುವಂತ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಯೋಚನೆ ಮಾಡಿದ್ರು ಈ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಗುಲ್ಬರ್ಗಾ ವಿಭಾಗದ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ದೊರೆಯುತ್ತದೆ. ಇದು 24 ಗಂಟೆ 7 ದಿವಸ ಇದು ಕೆಲಸ ಮಾಡುತ್ತದೆ. ಅಂದ್ರೆ ಒಂದು ವೆಲ್ ಟ್ರೈನ್ಡ್ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್ ಇದೀವಿ, ಅರೌಂಡ್ 25 ಅದಕ್ಕಿಂತ ಹೆಚ್ಚಾದಂತ ಒಂದು ಹೃದಯ ತಜ್ಞರು ಇರುವಂತ ಒಂದು ಜಾಗ. ಇದರಲ್ಲಿ ಹೃದಯಘಾತಕ್ಕೆ ಮತ್ತು ಸ್ಟ್ರೆಂಥಿಂಗ್ ಎಂಜಿಯೋಪ್ಲಾಸ್ಟಿ ಆಗಿರ್ಬೋದು ಅಥವಾ ಹೃದಯಕ್ಕೆ ಬೇಕಾಗಿರುವ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಅಂದ್ರೆ ದೊಡ್ಡವರಲ್ಲಿ ಆಗಿರ್ಬೋದು ಮಕ್ಕಳಲ್ಲಿ ಆಗಿರ್ಬೋದು ನಾವು ಮಾಡುವಂತ ಇಲ್ಲಿ ವ್ಯವಸ್ಥೆ ಇದೆ.

0: ಯಾವುದೇ ರೀತಿಯಿಂದ ತಾವು ಬೇರೆ ಊರಿಗೆ ಹೋಗುವ ಅವಶ್ಯಕತೆನೇ ಇಲ್ಲ. ಅಂದರೆ ಅಷ್ಟು ಒಂದು ಒಳ್ಳೆಯ ಸೌಲಭ್ಯ ಇರುವಂತಹ ಆಸ್ಪತ್ರೆ ಅಂದರೆ ಜಯದೇವ ಹೃದ್ರೋಗ ಆಸ್ಪತ್ರೆ.
1: ಸರ್, ಕಾರ್ಯಕ್ರಮದ ಕೊನೆಗೆ ಉತ್ತಮವಾದ ಹೃದಯದ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಸಂಕ್ಷಿಪ್ತವಾಗಿ ಜನರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
0: ದಯಮಾಡಿ ಎಲ್ಲರೂ ಒಂದು ಒತ್ತಡ ರಹಿತ ಜೀವನವನ್ನು ಮಾಡಲು ಪ್ರಯತ್ನ ಮಾಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಅದಕ್ಕಿಂತ ಹೆಚ್ಚು ಆಸೆ ಪಡುವುದರಿಂದ ಒತ್ತಡ ಹೆಚ್ಚಾಗುತ್ತದೆ. ಆದ್ದರಿಂದ ತಾವು ಕೆಟ್ಟ ಅಭ್ಯಾಸಗಳು, ಧೂಮಪಾನ ಆಗ್ಬೋದು, ತಂಬಾಕು ಸೇವನೆ ಅಥವಾ ಮದ್ಯಪಾನ ಮಾಡುವುದರಿಂದಲೂ ಸಹ ಹೃದಯದ ಕಾಯಿಲೆ ಬರುತ್ತದೆ. ಅದರಿಂದ ತಾವು ದೂರ ಇರುವುದೇ ಅತಿ ಉತ್ತಮ ಅಂತ ಹೇಳ್ತೀನಿ. ಸಮತೋಲಿತ ಆಹಾರ ಸೇವನೆ ಆಗ್ಬೋದು, ನಿಯಮಿತ ರೂಪದಲ್ಲಿ ಮಿತಿಯಾದ ವ್ಯಾಯಾಮ ಮಾಡುವುದು, ಅಥವಾ ರಕ್ತದೊತ್ತಡ, ಮಧುಮೇಹ, ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಆರೋಗ್ಯಕರ ಜೀವನ ನಡೆಸಬಹುದು.
1: ಹೃದಯದ ಆರೋಗ್ಯದ ಕುರಿತು ಸಮಗ್ರವಾದ ಮಾಹಿತಿಯನ್ನು ನಿಮಗೆ ನೀಡಿದವರು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರು. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.

ಭಾವನೆಗಳನ್ನು ತುಂಬಿಕೊಳ್ಳುವ ಹೃದಯವೇ ಸುಂದರ. ಅದನ್ನು ಆರೋಗ್ಯವಾಗಿ ಕಾಯ್ದುಕೊಳ್ಳುವುದು ನಮ್ಮ ಕರ್ತವ್ಯ. ವಿಶ್ವ ಹೃದಯ ದಿನದ ಶುಭಾಶಯಗಳು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಹೃದಯ ದಿನ, ಹೃದಯದ ದಿನದ ಬಗ್ಗೆ ಒಂದಷ್ಟು ಹೃದಯದ ಕಾಳಜಿ ಕುರಿತಾಗಿ ವೈದ್ಯರಿಂದ ಮಾಹಿತಿಯನ್ನು ತಿಳ್ಕೊಂಡ್ವಿ. ಹಾಗೆ ಹಾಡುಗಳು ಕೂಡ ಪ್ರಸಾರ ಆಗ್ತಾ ಇದೆ. ಹೃದಯ ಹಾಡಿತೋ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿದ ಗೀತೆಯನ್ನು ಕೇಳಿದ್ವಿ. ಜಿ ಉದಯ ಶಂಕರ್ ಅವರು ಬರೆದ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಸಮಯ ಆಗಿದೆ 9:46:40. ಹೃದಯದ ರಕ್ಷಣೆಗೆ 5 ಬಂಗಾರದಂತಹ ಸೂತ್ರಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಆಹಾರವೇ ಅಮೃತ, ಅತಿಯಾದರೆ ವಿಷ. ನಿತ್ಯದ ಆಹಾರದಲ್ಲಿ ಉಪ್ಪು, ಸಕ್ಕರೆ, ಮೈದಾ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ ಹಸಿರು ತರಕಾರಿ, ರಾಗಿ, ನವಣೆ ಮುಂತಾದ ಸಿರಿಧಾನ್ಯ ಹಣ್ಣುಗಳನ್ನು ಹೆಚ್ಚಾಗಿ ಬಳಸಬೇಕು. ದಿನಕ್ಕೆ ಕಡಿಮೆ ಅಂದರೂ 30 ನಿಮಿಷ ಮೀಸಲಾಗಿಟ್ಟು ಒಂದು ಬಿರುಸಿನ ನಡಿಗೆ, ಯೋಗ ಅಥವಾ ಸೈಕ್ಲಿಂಗ್ ಹೃದಯದ ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸುವಂಥ ಕಾರ್ಯವನ್ನು ಕೈಗೊಳ್ಳಬೇಕು. ಅತಿಯಾದ ಕೆಲಸದ ಒತ್ತಡ ಮತ್ತು ಆತಂಕ ಹೃದಯಕ್ಕೆ ಶತ್ರು. ಮನಸ್ಸನ್ನು ಹಗುರವಾಗಿಸಿಕೊಳ್ಳೋದಕ್ಕೆ ನೆಚ್ಚಿನ ಸಂಗೀತವನ್ನು ಕೇಳಬಹುದು. ಪ್ರಕೃತಿಯ ಜೊತೆಗೆ ಸಮಯವನ್ನು ಕಳೆಯಬಹುದು. ಧೂಮಪಾನ, ಮದ್ಯಪಾನವನ್ನು ತ್ಯಜಿಸಿ. ಇದರಿಂದ ರಕ್ತನಾಳಗಳು ಕಿರಿದಾಗಿ ಹೃದಯಾಘಾತಕ್ಕೆ ನೇರ ಕಾರಣವಾಗುತ್ತೆ. 30 ವರ್ಷ ಅಥವಾ 40 ವರ್ಷ ದಾಟಿದ ನಂತರ ವರ್ಷಕ್ಕೊಮ್ಮೆ ತಪ್ಪದೆ ರಕ್ತದೊತ್ತಡ, ಮಧುಮೇಹ, ಕೊಲೆಸ್ಟ್ರಾಲ್ ಮಟ್ಟವನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಆರೋಗ್ಯಕರ ಆಹಾರ, ನಿಯಮಿತ ವ್ಯಾಯಾಮ, ಸದಾ ಮುಗುಳ್ನಗೆ, ಇವು ಹೃದಯಕ್ಕೆ ನಾವು ಕೊಡಬಹುದಾದಂತಹ ಅತ್ಯುತ್ತಮ ಉಡುಗೊರೆಗಳು. ಇಂದಿನಿಂದನೇ ಹೃದಯದ ರಕ್ಷಣೆಗೆ ಇವೆಲ್ಲ ಕಾರ್ಯಗಳನ್ನು ಆರಂಭಿಸಿ.

ಇರುವುದೊಂದು ಹೃದಯ, ಆ ಹೃದಯವನ್ನು ನಾವು ಜೋಪಾನವಾಗಿ ಕಾಪಾಡಿಕೊಳ್ಬೇಕು. ಶುಭ ಮುಹೂರ್ತ ಚಿತ್ರದ ಹಾಡು ಗೀತಪ್ರಿಯ ಅವರು ಬರೆದದ್ದು, ವಿಜಯ ಭಾಸ್ಕರ್ ಅವರ ಸಂಗೀತ, ವಾಣಿ ಜಯರಾಮ್ ಅವರ ಧ್ವನಿ ಇತ್ತು. ಹಾಗೆ ಹೃದಯ ಮಿಡಿತ ಮೀರಿದೆ ಈ ಹಾಡು ಒಲವಿನ ಉಡುಗೊರೆ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳಿದ್ವಿ. ಶ್ಯಾಮಸುಂದರ ಕುಲಕರ್ಣಿಯವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ, ಬಹಳಷ್ಟು ಜನ ಕಾರ್ಯಕ್ರಮ ಮತ್ತು ಹಾಡುಗಳು ಚೆನ್ನಾಗಿತ್ತು ಅಂತ ಹೇಳಿದ್ದೀರಿ. ಹಾಗೆ ಕಾಫಿ ಡೇ ಅಂತ ಹೇಳಿದ್ರಿ, ಕಾಫಿಗೂ ಒಂದು ಹಾಡಿದೆ ಅಂತ ಗೊತ್ತಾಯಿತು. ನಮ್ಮ ಸಿನಿಮಾ ರಂಗ ಎಲ್ಲರ ಭಾವನೆಗಳಿಗೆ ಸ್ಪಂದಿಸುವುದಕ್ಕೆ ಹಾಡುಗಳನ್ನು ರಚಿಸಿ ರಂಜಿಸ್ತಾ ಇದೆ ಅಂತ ಹೇಳೋದಕ್ಕೆ ಅಡ್ಡಿನೇ ಇಲ್ಲ. ಹೃದಯದ ಮಾತು ಕೇಳಿದ್ರೆ ಹೃದಯ ಢವ ಢವ ಅನ್ನತ್ತೆ ಅಂತ ಮೆಸೇಜ್ ಕಳಿಸಿದ್ದಾರೆ. ಹಾಗೇನೆ ಕಾರ್ಯಕ್ರಮಗಳು ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮೈಸೂರು ವಿದ್ಯಾರಣ್ಯಪುರಮಿಂದ ರಾಮ್ಪ್ರಸಾದ್, ಈ ದಿನದ ವಿಶೇಷ ಕಾರ್ಯಕ್ರಮ ಹೃದಯದ ಆರೋಗ್ಯ, ಒಳ್ಳೆಯ ಮಾಹಿತಿಯನ್ನು ನೀಡಿದರು, ವೈದ್ಯರಿಗೆ ಧನ್ಯವಾದಗಳು, ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ಮೆಸೇಜ್ ಮಾಡಿದ್ದಾರೆ. ಹಾಗೇನೆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಹೃದಯ ಪ್ರೀತಿ ತುಂಬಿದ ಹೃದಯ, ಕರುಣೆಯ ಕಡಲು, ದ್ವೇಷ ತುಂಬಿದ ಹೃದಯ, ಕಠೋರ ಹೃದಯ, ಕಹಿ ವಿಷದ ಹೃದಯ, ಅಸೂಯೆ ಅತಿಯಾಸೆಯ ಹೃದಯ, ನಿರಾಸೆ ನೋವುಗಳಿಂದ ನೊಂದ ಹೃದಯ, ಎಷ್ಟೊಂದು ಹೃದಯಗಳಿದೆ ಅಂಥೇಳಿ ವರಲಕ್ಷ್ಮಿಯವರು ಬಣ್ಣ ಬಣ್ಣವಾಗಿ ಹೃದಯವನ್ನು ವರ್ಣಿಸಿದ್ದಾರೆ. ನಾವು ನಮ್ಮ ಹೃದಯವನ್ನು ಪ್ರೀತಿಸಬೇಕು, ಅದರ ಆರೋಗ್ಯ ಕಾಪಾಡಿಕೊಳ್ಬೇಕು, ಅತಿಯಾದ ಸಂತೋಷ ಅತಿಯಾದ ನೋವನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು ಅನ್ನುವಂಥ ಬಂಗಾರದಂಥ ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ಅಂತ ಹೇಳ್ತಾರೆ. ಮತ್ತೊಬ್ಬರು ಬಿಟಿಎಂ ಲೇಔಟಿಂದ ಕೇಶವಮೂರ್ತಿಯವರು ಹೇಳ್ತಾ ಇದ್ದಾರೆ, ವಿವಿಧ ಭಾರತೀಯ ಇಂದಿನ ವಿಶೇಷ ಹೃದಯ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಅರುಣ್ ಕುಮಾರ್ ಹರದಾಸ್ ಅವರು ಬಹಳ ಒಳ್ಳೆಯ ಸಲಹೆಗಳನ್ನು ನೀಡಿದರು, ಅವರಿಗೆ ಧನ್ಯವಾದ ಅಂತ ಹೇಳ್ತಾರೆ. ನಳಿನ ಲಂಕೇಶ್ ಅವರು ವಿಜಯನಗರದಿಂದ, ಸುಜಾತಾ ಗಣೇಶ, ಲಿಖಿತ ಯತೀಶ್, ಅಜಯ್ ಲೀಲಾ, ಪೂಜಾ ವಿಸ್ಮಯ ಪೂರ್ವಿಕ್ ಅವರು ರಾಜಾಜಿನಗರದಿಂದ, ಗಾಯತ್ರಿ ಚಂದ್ರಶೇಖರ್ ಹೃದಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ, ಹೃದಯಕ್ಕೆ ಹಿತವಾದ ಹಾಡುಗಳು ಕೇಳಿ ಖುಷಿಯಾಯಿತು, ಹೃದಯ ತುಂಬಿ ಬಂತು, ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿದ್ರೆ ರಾಜು ರತ್ನ ಪೂರ್ಣಿಕ, ರಾಜು ರತ್ನ ಪೂಜಾ ವರ್ಣಿಕ ರಾಜಾಜಿನಗರದಿಂದ. ಹಾಗೆ ಶಾಂತಾಚಾರ ಬಡಿಗೇರ ಅವರು ಹೇಳ್ತಾ ಇದ್ರೆ, ಅನುದಿನದ ಸಂಗಾತಿ ವಿವಿಧ ಭಾರತಿ, ವಿಶ್ವ ಹೃದಯ ದಿನದ ಮಹತ್ವ, ಆರೋಗ್ಯದ ಬಗ್ಗೆ ಕಾಳಜಿ, ಮುನ್ನೆಚ್ಚರಿಕೆ ತುಂಬ ಉಪಯುಕ್ತವಾಗಿತ್ತು, ಹೃದಯಕ್ಕೆ ಹಾಡುಗಳು ಹಿತವಾಗಿತ್ತು ಅಂತ ಹೇಳ್ತಾರೆ. ಇನ್ನು ಹೃದಯ ದೇವಿಯೇ, ಈ ಹಾಡುಗಳು ಮಾಹಿತಿ ಎಲ್ಲವೂ ಕೂಡ ಇಷ್ಟ ಆಯಿತು ಅಂತ ಹೇಳ್ತಾರೆ. ಬೆಳಗಾವಿ ಕಣಬರ್ಗಿ ಬಸವರಾಜ್ ಕುಮಾರ್ ಮತ್ತು ಮನೆಯವರ ಮೆಸೇಜ್ ಬಂದಿದೆ. ಹೀಗೆ ಕಾರ್ಯಕ್ರಮಗಳ ಕುರಿತಾಗಿ ಸಾಕಷ್ಟು ಮಾಹಿತಿಗಳ ಭರಪೂರ ಹರಿದು ಬರ್ತಾ ಇದೆ. ಡಾಕ್ಟರ್ ಅಂಬುಜಾ ಅವರು ಹೃದಯದ ಕುರಿತ ಮಾಹಿತಿ ಹಾಡುಗಳು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಸಂದೇಶಗಳನ್ನು ನೀವೆಲ್ಲರೂ ಕಾರ್ಯಕ್ರಮ ಕೇಳಿ ಕಳಿಸ್ಕೊಟ್ಟಿದ್ದೀರಾ, ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ನಿಮ್ಮ ಹೃದಯದ ಬಗ್ಗೆ ಕಾಳಜಿ ಇರಲಿ, ಹೃದಯ ಸದಾ ಮಿಡಿತಾ ಇರಲಿ, ಹೃದಯ ನಗ್ತಾ ಇರಲಿ, ಹೃದಯ ಅರಳುತ್ತಾ ಇರಲಿ, ಹೃದಯ ನೋವಿನಿಂದ ನರಳದಿರಲಿ. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ, ಯಾಕಂದರೆ ಸಮಯ 10 ಗಂಟೆ ಆಗಿಬಿಡ್ತು. ಕೇಳ್ತಾ ಇರೋದು 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯನ್ನು ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಸಿಕೊಳ್ಳಲಾಗುವುದು, ನೀರಾವರಿಗೆ ಬಳಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಅಂಶ ಕೇಂದ್ರ ಸಚಿವರಿಗೆ ಮನದಟ್ಟಾಗಿದೆ. ತಮಿಳುನಾಡು ಸರ್ಕಾರ ಕೂಡ ನಿಯೋಗ ಕಳುಹಿಸಿ ಯೋಜನೆ

ಭಾಗ ಪರಿಶೀಲನೆ ನಡೆಸಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವ ಗಡುವನ್ನು ಕೇಂದ್ರ ನೇರ ತೆರಿಗೆಗಳ ಮಂಡಳಿ ಸಿಬಿಡಿಟಿ ವಿಸ್ತರಿಸಿದೆ. ಲೆಕ್ಕ ಪರಿಶೋಧನಾ ನಿಯಮಗಳಿಗೆ ಒಳಪಡುವ ತೆರಿಗೆದಾರರಿಗೆ 2026-27 ಮೌಲ್ಯಮಾಪನ ವರ್ಷದ ರಿಟರ್ನ್ ಸಲ್ಲಿಕೆ ಗಡುವನ್ನು ಅಕ್ಟೋಬರ್ 31 ನವೆಂಬರ್ 21 ವಿಸ್ತರಿಸಲಾಗಿದೆ. ತೆರಿಗೆ ಲೆಕ್ಕ ಪರಿಶೋಧನಾ ವರದಿ ಸಲ್ಲಿಕೆಯ ಗಡುವನ್ನು ಸಹ ಇದೇ 30 ಅಕ್ಟೋಬರ್ 21 ವಿಸ್ತರಿಸಲಾಗಿದೆ. ಬಾಕಿ ಇರುವ ಸಂಚಾರ ಇ ಚಲನ್ ದಂಡಗಳ ವಸೂಲಾತಿಗಾಗಿ ದಂಡದ ಮೊತ್ತವನ್ನು ವಿದ್ಯುತ್ ಬಿಲ್ಗಳೊಂದಿಗೆ ಜೋಡಿಸುವ ಸಾಧ್ಯತೆಯನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಪರಿಗಣಿಸುವಂತೆ ಸುಪ್ರೀಂಕೋರ್ಟ್ ಸಲಹೆ ನೀಡಿದೆ. ಇಂದು ವಿಶ್ವ ಹೃದಯ ದಿನ. ಇಂದಿನ ಆಧುನಿಕ ಜೀವನ ಶೈಲಿಯ ಒತ್ತಡಗಳ ನಡುವೆ ಉತ್ತಮ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯದ ಮೂಲಕ ಹೃದಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅವಶ್ಯಕ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬೆಂಗಳೂರು ಕೇಂದ್ರೀಯ ವಿಭಾಗದ ವತಿಯಿಂದ ಪ್ರಯಾಣಿಕರ ಅನುಕೂಲಕ್ಕಾಗಿ ಅಕ್ಟೋಬರ್ 1 ಹೊಸದಾಗಿ ಬೆಂಗಳೂರು ಭಾಗಮಂಡಲ ಮಾರ್ಗದಲ್ಲಿ ರಾಜಹಂಸ ಸಾರಿಗೆ ಕಾರ್ಯಾಚರಣೆ ಮುಂದಾಗಿದೆ. ಬೆಂಗಳೂರಿನ ಶಾಂತಿನಗರ ಬಸ್ ನಿಲ್ದಾಣದಿಂದ ಬಸ್ ಹೊರಟು ಮೈಸೂರು, ಹುಣಸೂರು, ಕುಶಾಲನಗರ, ಮಡಿಕೇರಿ ಹಾಗೂ ಕಾರಗುಂದ ಮಾರ್ಗದಲ್ಲಿ ಭಾಗಮಂಡಲ ತಲುಪಲಿದೆ. ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ಗಳ ಸಂಖ್ಯೆ 1 ಕೋಟಿಯ ಗಡಿ ದಾಟಿದೆ. ಕಳೆದ ವರ್ಷ ಆಗಸ್ಟ್ 15 ಆರಂಭಿಸಲಾದ ಈ ಯೋಜನೆಗೆ ಖಾಸಗಿ ವಾಹನ ಮಾಲೀಕರಿಂದ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನಲ್ಲಿ ಪುರುಷರ ಲಾಂಗ್ ಜಂಪ್ನಲ್ಲಿ ಶ್ರೀಶಂಕರ್ ಮುರಳಿ 8.07 ಅತ್ಯುತ್ತಮ ಸಾಧನೆಯೊಂದಿಗೆ ಬೆಳ್ಳಿ ಪದಕ ಗೆದ್ದರು. ಪುರುಷರ 1500 ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಗುಲ್ವೀರ್ ಸಿಂಗ್ ಕೂಡ ಬೆಳ್ಳಿ ಪದಕ ವಿಜೇತರಾದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಇದು ಸಮಯ, ಇದು ಬೆಳಗು, ಇದು ಭಾವ.
1: ಎಷ್ಟು ವಯಸ್ಸು ನಿನಗೆ?
2: 19 ಒಡೆಯ.
1: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
0: ಸಂದೇಶ
3: ಕೇಳ್ರಪ್ಪ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
0: ಸಾವಧಾನ ಸಮಾಧಾನ.
4: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
0: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
5: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ
0: ಆಕಾಶವಾಣಿ. ಆಕಾಶವಾಣಿ ಆಕಾಶವಾಣಿ.
6: ನಗು ಮನುಷ್ಯನ ಬದುಕನ್ನ ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನ ಉದ್ದೀಪಿಸುವ ಸಂಜೀವಿನಿ. ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ.

0: ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದು ನಗು. 108 ಒತ್ತಡಗಳ ಸುಳಿಯಲ್ಲಿ ನಲುಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು

102.9 FM ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 10:06:15. ವಿವಿಧ ಭಾರತಿಯಲ್ಲಿ ಈಗ ಎಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳು. ಬನ್ನಿ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬೆಳಗಿನ ಬಹಳಷ್ಟು ಕೆಲಸಗಳನ್ನು ಮುಗಿಸಿ ಒಂದರ್ಥದಲ್ಲಿ ಸ್ವಲ್ಪ ವಿರಾಮ ಮಾಡಿಕೊಳ್ಳಿ. 1 ಗಂಟೆಯ ಕಾಲ ವಿವಿಧ ಭಾರತಿಯಲ್ಲಿ ಹಳೆಯ ಚಂದದ ಹಾಡುಗಳನ್ನು ಕೇಳಿ ಇಡೀ ದಿನವನ್ನು ಫ್ರೆಶ್ ಆಗಿ ಎನರ್ಜೆಟಿಕ್ ಆಗಿ ಇಟ್ಕೊಳ್ಳಿ ಅಂತ. ಮೊದಲಿಗೆ ಒಂದು ನಗುವಿನ ಹಾಡು, ನೀ ನಗುವಾಗ ಅಂತ ಹೇಳಿ, ವಿಜಯವಾಣಿ ಚಿತ್ರದ ಗೀತೆ ಬರ್ತಾ ಇದೆ. ಎಸ್ ಜಾನಕಿಯವರು ಹಾಡಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗೆ.

ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ತಾನೇ ಕೇಳಿದ್ರೆ ಪುನರ್ದತ್ತ ಚಿತ್ರದ ಗೀತೆ ಬೇಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿತ್ತು. ಗೀತೆಯನ್ನು ಬರೆದವರು ಚಿವುದೇ ಶಂಕರ್, ಸಂಗೀತಕ್ಕೆ ಅಳವಡಿಸಿದ್ರು ಎಂ ರಂಗರಾವ್. ಮಗ ಮೊಮ್ಮಗ ಚಿತ್ರದ ಹಾಡು ಕೇಳಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ. ಚಿವುದೇ ಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಇರುವ ಗೀತೆ, ಮತ್ತೊಂದು ಸೂತ್ರದ ಬೊಂಬೆ ಚಿತ್ರದ ಗೀತೆಯನ್ನು ಆರಿಸಲಾಗಿದೆ. ಪಿ ಸುಶೀಲಾ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ಚಿವುದೇ ಶಂಕರ್ ಅವರೇ ಗೀತೆಯನ್ನು ಬರೆದಿದ್ದಾರೆ ಸತ್ಯಂ ಅವರ ಸಂಗೀತ ಹಾಡಿಗೆ.

0: ಅದ ಅದು ಮದ್ವೆ ಮನ್ಯಾಗೊಂದು ಪಂಚರಂಗಿ ಗಿಣಿಯುತ್ತು ಹಾಗೆ ನಿನ್ನ ಕಚ್ತು ದ್ಯಾವರಾಣೆ ದ್ಯಾವರಾಣೆ
1: ಯಾಕೀಯ ನಿನ್ಗೆ ಆಸಕ್ತಿ ನಂದು ಆಸು ಇಯ್ಯ ಮೋಸ ಮಾಡ್ತ

ಶರೀರ ವೃದ್ಧಿಗೆ ಶರೀರ ಶುದ್ಧಿಗೆ ನೀರು ಬೇಕೇ ಬೇಕು. ಹೊಲ ನೆಲ ತೋಟ ಗದ್ದೆಗಳಿಗೆ ಸಮೃದ್ಧವಾಗಿ ನೀರು ದೊರೆತರೆ ಮಾತ್ರ ನಮ್ಮ ಬದುಕು ಸಮೃದ್ಧ. ನೀರನ್ನ ಮಲಿನಗೊಳಿಸದಿರಿ, ನೀರು ಪೋಲಾಗದಂತೆ ನೋಡಿಕೊಳ್ಳಿ. ನೀರನ್ನ ಇಂಗಿಸುವ ಮರುಬಳಕೆ ಮಾಡುವ ವೈಜ್ಞಾನಿಕ ವಿಧಾನದ ಕುರಿತು ತಿಳಿದುಕೊಳ್ಳಿ. ನೀರು ಅತ್ಯಮೂಲ್ಯ, ಮಿತ ಬಳಕೆ ಅನಿವಾರ್ಯ.

ಮುಗಿಯದ ಕಥೆ ಚಿತ್ರದ ಗೀತೆ ನೀವಿತಾನೆ ಕೇಳಿದ್ರಿ. ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಚಿವುದಯಶಂಕರ್ ಅವರು ಬರೆದ ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇತ್ತು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ನಿಮ್ಗೆಲ್ಲ ಗೊತ್ತಿರಬಹುದು ಈಗ ತಾನೇ ಪ್ರಸಾರವಾದ ಹಾಡು ಸ್ವಯಂವರ ಚಿತ್ರದ್ದು. ಪಿ ಸುಶೀಲ್ ಅವರು ಹಾಡಿದ್ರು, ಆರ್ ಎನ್ ಜಯಗೋಪಾಲ್ ಅವರು ಗೀತೆಗೆ ಸಾಹಿತ್ಯವನ್ನ ನೀಡಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತ ಹಾಡಿಗಿತ್ತು. ತುಂಬಾ ಜನ ಮೆಸೇಜ್ ಮಾಡಿ ಹೇಳ್ತಾ ಇದ್ರ ಹಳೆಯ ಹಾಡುಗಳು, ಅದರಲ್ಲೂ ನಮ್ಮ ಕಾಲದ ಹಾಡುಗಳು, ನಮ್ಮ ಬಾಲ್ಯದ ಹಾಡುಗಳು, ಹಾಡುಗಳು ಅಂದರೆ ಹೀಗಿರಬೇಕು, ಹಳೆಯ ಹಾಡುಗಳು ತುಂಬ ಚೆನ್ನಾಗಿದೆ, ಇಷ್ಟಪಟ್ಟು ಕೇಳ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮೆಲ್ಲರ ಪ್ರೀತಿಯ ಮೆಸೇಜ್ಗಳು ನಮಗೆ ಬಂದಿದೆ.
1: ಅಪ್ಪ ನಾನೊಂದು ಹಾಡು ಹಾಡ್ಲಪ್ಪ.
2: ನಿನ್ ಹೋಮ್ ವರ್ಕ್ ಮೊದಲು ಮುಗಿಸು.
1: ಬೇಡ, ನಂಗೆ ಒಂದ್ ಕತೆ ಹೇಳು.
2: ಅಯ್ಯೋ, ಮೊದಲು ಹೋಮ್ ವರ್ಕ್ ಮುಗಿಸಮ್ಮ.
1: ಹಾ, ಎಲ್ಲಾದ್ರೂ ಸುತ್ತಾಡಕ್ ಹೋಗೋಣ.
2: ಮಗಳೇ, ಸ್ಕೂಲ್ ಅಲ್ಲಿ ಅಷ್ಟೊಂದು ಕೆಲಸ ಕೊಟ್ಟಿದಾರಲ್ಲ, ಮೊದಲು ಅದು ಮುಗಿಸು.
3: ಸುಮ್ನಿರೆ, ಅಪ್ಪ ಹೇಳಿದ ಅರ್ಥ ಆಗ್ಲಿಲ್ವಾ? ಮೊದಲು ಹೋಮ್ವರ್ಕ್ ಮುಗಿಸು, ಮತ್ತೆ ಉಳಿದಿದ್ದೆಲ್ಲ.
4: ಮಕ್ಕಳ ಆಸಕ್ತಿಯನ್ನು ಬಲಿಗೊಡದಿರಿ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಹೇಳಿರುವ ಮಾತೊಂದು ಹೀಗಿದೆ, ಮಕ್ಕಳು ನಮ್ಮ ಅಮೂಲ್ಯ ಸಂಪತ್ತು, ಅವರನ್ನು ಕನಸು ಕಾಣಲು ಬಿಡಿ. ಮಕ್ಕಳು ತಮ್ಮದೇ ಆದ ಗುರಿಯನ್ನು ಹೊಂದುವಂತೆ ಮಾಡಬೇಕು. ಆ ಗುರಿಯನ್ನು ಸಾಕಾರಗೊಳಿಸಲು ತಂದೆ ತಾಯಿ ಬೆಂಬಲವಾಗಿ ನಿಲ್ಲಬೇಕು.
0: ಹಳೆಯ ಹಾಡುಗಳ ಈ ಜರ್ನಿ ಮುಂದುವರಿತಾ ಇದೆ. ಮನೆ ಬೆಳಗಿದ ಸೊಸೆ ಚಿತ್ರಕ್ಕಾಗಿ ಇಬ್ಬರು ಹಾಡಿರುವ ಗೀತೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆ, ವಿಜಯ ಭಾಸ್ಕರ್ ಅವರ ಸಂಗೀತ. ಇದರ ಜೊತೆಗೆ ಬರ್ತಾ ಇದೆ ಕೆಸರಿನ ಕಮಲ ಚಿತ್ರದ ಹಾಡು. ಆರ್ ಎನ್ ಜಯಗೋಪಾಲ್ ಹಾಗೂ ವಿಜಯ ಭಾಸ್ಕರ್ ಜೋಡಿ ಈ ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ರೆ ಎಸ್ ಜಾನಕಿ ಅವರು ಧ್ವನಿ ನೀಡಿದ್ದಾರೆ.
5: ನಮಸ್ಕಾರ ಸರ್.
6: ಎಸ್ ಮೇಡಮ್.

ಗೋಲ್ಡ್ ಇಸ್ ಗೋಲ್ಡ್ ನಲ್ಲಿ ಕೇಳಿದ ಎರಡು ಹಾಡುಗಳು ನಮ್ಮ ಊರ ದೇವರು ಚಿತ್ರದ ಹಾಡು ಮುತ್ತಿನಂಥ ಒಡವೆ. ಇದು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿತ್ತು. ಬಸವರಾಜ ಕೆಸ್ತೂರ್ ಅವರು ಗೀತ ರಚನೆ ಮಾಡಿದರು. ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಹಾಗೆ ಬದುಕು ಬಂಗಾರವಾಯಿತು. ನಿಲ್ಲಯ್ಯ ನಿಲ್ಲೋ ಓ ಕೆಂಚು ಮೀಸಿಯೋನೆ ಈ ಹಾಡು ಎಸ್ ಜಾನಕಿ

ಧ್ವನಿಲಿ ತೋ ಗೀತ ರಚನೆ ಚಿ ಉದಯ ಶಂಕರ್ ಎಂ ರಂಗರಾವ್ ಅವರ ಸಂಗೀತ ಇತ್ತು. ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಕಾರ್ಯಕ್ರಮ ಮುಗಿತಾ ಮುಗಿತಾ ಬಂದ ಹಾಗೆ ಮೆಸೇಜ್ ಕಳಿಸ್ತಾರೆ, ತುಂಬ ಬೇಜಾರಾಗ್ತಾ ಇದೆ ಹಳೆಯ ಹಾಡುಗಳ ಈ ಕಾರ್ಯಕ್ರಮ ಮುಗಿದು ಹೋಗುತ್ತಲ್ಲ ಅಂತ ಹೇಳಿ. ಏನು ಮಾಡೋದು, ಸಮಯ ಇದ್ದಷ್ಟೊತ್ತು ಹೊತ್ತು ಚಂದದ ಹಾಡುಗಳನ್ನು ಕೇಳೋದಷ್ಟೇ ನಮ್ಮ ಕೆಲಸ. ಇಂಪಾದ ಹೊತ್ತಿನಲ್ಲಿ ತಂಪಾದ ಹಾಡುಗಳನ್ನು ಪ್ರಸಾರ ಮಾಡ್ತಾರ ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹೇಳಿದ್ದು ಯಾರು, ಯಾರಪ್ಪ ಇವರು, ಹೆಸರು ಕಾಣ್ತಾ ಇಲ್ವಲ್ಲ ನನಗೆ, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ. ಹಾಗೆಯೇ ಎನ್ ರಾಜಶೇಖರ್ ಅರ್ಕೆರೆ ಬನ್ನೇರುಘಟ್ಟ ರಸ್ತೆಯಿಂದ, ನಮಸ್ಕಾರ, ಇಷ್ಟು ದಿನ ಈ ಹಾಡುಗಳು ಎಲ್ಲಿ ಹೋಗಿದ್ವಪ್ಪ, ಸೂಪರೋ ಸೂಪರೋ ಧನ್ಯವಾದಗಳು ಅಂತ ಹೇಳ್ತಾರೆ. ನಿರ್ಮಲ್ ಅವರು ಗುರುಗುಂಟೆ ಪಾಳ್ಯದಿಂದ, ಆಹಾ ಎಂಥ ಚಂದಾದ ಮುದ್ದಾದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಥಣಿ ಚಂದ್ರಕಾಂತ್ ಅವರು ನಿಜವಾಗ್ಲೂ ಇವರು ಇವು ಬಂಗಾರದಂತಹ ಹಾಡುಗಳೇ ಸರಿ ಅಂತ ಹೇಳಿದರೆ, ವಾರಿಣಿ ವಿಜಯನಗರದಿಂದ ಹೇಳ್ತಾ ಇದ್ರೆ, ಗುಡ್ ಮಾರ್ನಿಂಗ್, ಎಷ್ಟು ಚಂದದ ಹಾಡುಗಳನ್ನು ಬೆಳಗ್ಗೆಯಿಂದ ಹಾಕ್ತಾ ಇದ್ದೀರಾ, ಎವರ್ ಗ್ರೀನ್ ಹಾಡುಗಳು, ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇದ್ದಾರೆ. ಹೇಳೇ ಗೆಳತಿ ಈ ಹಾಡಂತೂ ನಾನು ಯಾವಾಗ ಕೇಳಿದ್ರು ನನಗೆ ಮೈಯಲ್ಲಿ ರೋಮಾಂಚನ ಆಗುತ್ತೆ ಅಂಥ ಎನರ್ಜೆಟಿಕ್ ಸಾಂಗ್ಸ್, ಕೇಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾರೆ ನಾಗರತ್ನ ಅವರು ರಾಜಾಜಿನಗರದಿಂದ. ಓಲ್ಡ್ ಈಸ್ ಗೋಲ್ಡ್ ಹಾಡುಗಳೇ ಹಾಗೆ ಎಲ್ಲವೂ ಕೂಡ ಬಂಗಾರದಂತಹ ಹಾಡುಗಳು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ಶ್ರೀನಿವಾಸ್ ಅವರು ಪದ್ಮನಾಭ ನಗರದಿಂದ, ವೆರಿ ಗುಡ್ ಸಾಂಗ್ಸ್ ಅಂತ ಹೇಳಿದ್ರೆ ಬೆಸ್ಟ್ ಸಾಂಗ್ಸ್ ಅಂತ ತನುಶ್ರೀ, ಮಮತಾ, ಕನಕರಾಜು, ಸಂಜಯ್ ನಗರ, ಬೆಂಗಳೂರಿನಿಂದ ಭುವನ್ ರಾಜ್ ಅವರು ಕೂಡ ಮೆಸೇಜ್ ಮಾಡಿದರೆ. ಶಶಿ ಪದ್ಮನಾಭನಗರದಿಂದ, ಬಿಡುಗಡೆ ಸಿನಿಮಾದ ಹಾಡು ಇವತ್ತಿಗೂ ನನ್ನನ್ನು ಕಾಡುತ್ತೆ, ಬಿಡುಗಡೆ ಅಲ್ಲ ಇದು ಸ್ವಯಂವರ ಸಿನಿಮಾದ ಹಾಡು, ಶಕುಂತಲೆಯ ಅಸಹಾಯಕತೆ, ಅಧಿಕಾರದಲ್ಲಿರುವವರ ಒಂದು ದರ್ಪ ಮನಸ್ಸಿನಲ್ಲಿ ರೋಷವನ್ನು ಉಕ್ಕಿಸುತ್ತೆ, ಹಾಡಿಗಾಗಿ ಧನ್ಯವಾದಗಳು ಅಂತ ಹೇಳ್ತಾರೆ. ಹಾಡುಗಳನ್ನು ಕೇಳ್ತಾ ಕೇಳ್ತಾ ಎಷ್ಟೊಂದು ವಿಚಾರಗಳು ನೆನಪಾಗ್ತಾ ಹೋಗುತ್ತೆ, ಏನೆಲ್ಲ ಖುಷಿಯಾಗುತ್ತೆ, ಬೇಸರ ಆಗುತ್ತೆ, ನೋವಾಗುತ್ತೆ, ಎಲ್ಲವೂ ಕೂಡ ಇಲ್ಲಿ ಉಂಟು. ವಿವಿಧ ಭಾರತಿಯನ್ನು ಕೇಳ್ತಾ ಕೇಳ್ತಾ ನಿಮ್ಮ ಮನಸ್ಸಿನ ಒಂದಷ್ಟು ಭಾವನೆಗಳನ್ನು ಹೊರಗಡೆ ಹಾಕಬಹುದು. ಶಾಂತ ಅವರು ಬ್ಯಾಂಕ್ ಕಾಲನಿಯಿಂದ, ಓಲ್ಡ್ ಇಸ್ ಗೋಲ್ಡ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ವರಲಕ್ಷ್ಮಿ ಪೀಣ್ಯದಿಂದ, ಬಂಗಾರದಂಥ ಹಾಡುಗಳು, ಬಂಗಾರದಂಥ ಮೃದು ಹೃದಯದ ವಿವಿಧ ಭಾರತಿ, ನಮಗೆ ಪ್ರೀತಿಯಿಂದ ನಮ್ಮೆಲ್ಲರ ಹೃದಯಕ್ಕೆ ತಲುಪಿಸ್ತಾ ಇರೋದಕ್ಕೆ ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ಅರ್ಪಿಸಿದ್ದೀರಿ ಚಂದದ ಸಂದೇಶಕ್ಕಾಗಿ, ಧನ್ಯವಾದ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ಪ್ರತಿದಿನ ಪ್ರಸಾರವಾಗುವ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಪ್ರತಿದಿನ ನಮಗೆಲ್ಲ ಹೊಸ ಚೇತನವನ್ನೇ ತಂದುಕೊಡುತ್ತೆ ಅಂತ ಹೇಳ್ತಾರೆ. ಉಮೇಶ್ ಸಿರಿಗೆರೆಯಿಂದ, ನಾನು ಬಾಲ್ಯದಿಂದನೂ ಕೂಡ ತುಂಬ ಇಷ್ಟಪಟ್ಟು ಕೇಳ್ತಾ ಇದ್ದ ಹಾಡುಗಳನ್ನು ಪ್ರಸಾರ ಮಾಡಿದಿರಿ, ತುಂಬ ತುಂಬ ಧನ್ಯವಾದ ಅಂತ ಹೇಳ್ತಾರೆ. ಸುಜಾತ ಗಣೇಶ ಲತೀಶ್ ಅವರು ಕೂಡ ರಾಜಾಜಿನಗರದಿಂದ ಮೆಸೇಜ್ ಮಾಡಿದರೆ, ನಾಗರಾಜ್ ಶರ್ಮಾ ಅವರು ಹೇಗಿದ್ದೀರಿ, ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳ್ತಾರೆ. ಸುಮಾ ಸುಂಕದಕಟ್ಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಅನಂತಕುಮಾರ್ ಅರಸ್ ಕಡಬ ಗುಬ್ಬಿಯಿಂದ ಮೆಸೇಜ್ ಮಾಡಿದರೆ, ಮತ್ತೊಬ್ಬರು ಬಿಳೆ ಭಾವಿಯಿಂದ, ಮಂಜುನಾಥ್ ಇಂದರ್ಗಿಯವರು, ಭೀಮರಾವ್ ಅವರು ಎಸ್ ಬಿ ಎಂ ಕಾಲನಿಯಿಂದ ಹೇಳ್ತಾರೆ, ಚಿತ್ರದ ಹೆಸರು ಅಪರೂಪ, ಹಾಡುಗಳು ಅಪರೂಪ, ಹಾಡುಗಳು ಅಂದರೆ ಹೀಗಿರಬೇಕು, ನಮ್ಮ ಹಳೆಯ ಚಿನ್ನದ ಹಾಡುಗಳು ಅಂತ. ಇನ್ನು ಗಂಡ ಹೆಂಡತಿ ಜಗಳಾಡುವಂಥ ಹಾಡು ಯಾವ ಸಿನಿಮಾದು ಅಂತ ವಿಜಯ್ ವಿಲ್ಸನ್ ಗಾರ್ಡನಿಂದ ಕೇಳಿದರೆ, ಮಗ ಮೊಮ್ಮಗ ಚಿತ್ರದ ಗೀತೆ ಅದು, ಇರಳೆಲ್ಲ ಊರು ಸುತ್ತಿ ಎಲ್ಲಿ ಹೋಗಿದ್ದೆ ಎನ್ನುವ ಗೀತೆ ಕೇಳಿದ್ರಲ್ಲ ಅದು. ಇನ್ನು ಓಲ್ಡ್ ಈಸ್ ಗೋಲ್ಡ್ ತುಂಬಾ ಚೆನ್ನಾಗಿದೆ ಅಂತ ಇಚಲಕರಂಜಿಯಿಂದ ಅಶೋಕ್ ಗೋಕಾವಿ, ತುಂಬ ಚೆನ್ನಾಗಿದೆ ಅಂತ ಹೇಳಿದಿರಿ. ಗುಡ್ ಮಾರ್ನಿಂಗ್ ಟು ಸಿ ಎಂ ಅಂತ ಹೇಳಿ ಭಾಸ್ಕರ್ ಅವರು ಯಶವಂತಪುರದಿಂದ ಮೆಸೇಜ್ ಮಾಡಿದರೆ, ನಿಮಗೂ ಕೂಡ ಗುಡ್ ಮಾರ್ನಿಂಗ್. ಹಳೆಯ ಹಾಡುಗಳ ಈ ಒಂದು ಜರ್ನಿ ತುಂಬಾ ಚೆನ್ನಾಗಿದೆ ಅಂತ ಮಂಗಳೂರಿನ ಮಂಗಳೇಶ ಸ್ವಾಮಿಯವರ ಮೆಸೇಜ್ ಬಂದಿದೆ. ಗಾಳಿಪೇಟೆ ಗ್ರಾಮ ಬಲರಾಮ್ ಅಚ್ಯುತ ನಾಗವೇಣಿ ತನು ತರುಣ್ ಧರ್ಮೇಂದ್ರ ವಿಜೇಶ ಇವರೆಲ್ಲ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಬಂಗಾರದಂತಹ ಹಾಡುಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಿದಿರಿ, ನಿಮಗೆ ತುಂಬ ತುಂಬ ಧನ್ಯವಾದಗಳು ಅಂತ ಹೆಬ್ಬಾಳದ ರಮೇಶ್ ಅವರು. ಮತ್ತು ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರತಪ್ಪ ಹೋಗಾರ್ ಶಿಕ್ಷಕರು, ಹಾಗೆಯೇ ವಿದ್ಯಾರಣ್ಯಪುರಂನಿಂದ ರಾಮ್ ಪ್ರಸಾದ್ ಅವರು, ಹೀಗೆ ಬಹಳಷ್ಟು ಜನರ ಪ್ರೀತಿಯ ಸಂದೇಶಗಳೆಲ್ಲವೂ ಕೂಡ ನಮ್ಮ ಕಡೆಗೆ ಹರಿದು ಬಂದಿದೆ. ನಿಮ್ಮೆಲ್ಲರ ಈ ಸಂದೇಶಕ್ಕಾಗಿ, ಪ್ರೀತಿಗಾಗಿ, ವಿಶ್ವಾಸಕ್ಕಾಗಿ ವಿವಿಧ ಭಾರತಿ ಕಡೆಯಿಂದ ತುಂಬ ತುಂಬ ತುಂಬ ಹೃದಯದ ಧನ್ಯವಾದಗಳು. ವಿವಿಧ ಭಾರತಿ ಅಂದರೆ ಹಾಗೇನೆ, ಇದೊಂಥರ ಭತ್ತದ ಗಣಿ, ಇಲ್ಲಿ ಸಾಕಷ್ಟು
ಸಾಕಷ್ಟು ರೀತಿಯ ಹಾಡುಗಳನ್ನು ನೀವು ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಕಾರ್ಯಕ್ರಮಗಳು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೂಡ ನಿರಂತರವಾಗಿ ಮನರಂಜನೆಯ ಈ ಮಹಾಪುರ ನಿಮ್ಮ ಮನೆ ಮನಗಳಿಗೆ ಹರಿದು ಬರುತ್ತೆ. ಕೇಳ್ತಾರೆ ರೀ, ಎಲ್ಲೂ ಹೋಗ್ಬಿಡಿ, ನಮ್ಮ ಜೊತೆಯಾಗಿರಿ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿಯವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು ಬಾನು.

ಬಂಧು ಇದೊಂದು ಹಾಡನ್ನು ಕೇಳಿ ಕನಸು ನನಸು ಚಿತ್ರದ ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಚಿವುದೇಶಂಕರ್ ಅವರು ಬರೆದಿರುವ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ ಇದೆ. ಇದರ ಜೊತೆಗೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗತ್ತೆ. ಮತ್ತೆ ನಾಳೆ ನಾನು ಬರ್ತೇನೆ, ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ನೀವು ಯಾವಾಗಲೂ ನಮ್ಮ ಜೊತೆಯಾಗೇ ಇರಿ.

ಹೇಳಿದ್ದನ್ನು ಕೇಳು. ಬೆಂಡು ಮುಳುಗಿದರು, ಗುಂಡು ತೇಲಿದರು, ಸಾಲಿಗನು ಕೊಟ್ಟಿದ್ದು ಗಿಡನೂ ಎನ್ನುವರು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಕ್ಷಣೆ, ಭದ್ರತೆ, ವ್ಯಾಪಾರ, ಹೂಡಿಕೆ, ಇಂಧನ, ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಸಂಸ್ಕೃತಿ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಸೌದಿ ಅರೇಬಿಯಾ ಭಾರತದ ವಿಶ್ವಾಸಾರ್ಹ ಕಾರ್ಯತಂತ್ರದ ಪಾಲುದಾರ ರಾಷ್ಟವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೋಹಾದಲ್ಲಿಂದು ಹೇಳಿದ್ದಾರೆ. ಶ್ರೀಲಂಕಾದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ನೆರವು ನೀಡುವ ಉದ್ದೇಶದಿಂದ ಭಾರತ ಸುಮಾರು 3 ಟನ್ಗಳಷ್ಟು ಕ್ಷಯರೋಗ ನಿರೋಧಕ ಔಷಧಗಳನ್ನು ಕೊಲಂಬೋಗೆ ರವಾನಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್

ಜೈಶಂಕರ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ ಅಕ್ಟೋಬರ್ 5ರವರೆಗೆ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಜಿ20 ವಾಣಿಜ್ಯ ಸಚಿವರ ಸಭೆಯಲ್ಲಿ ಭಾಗವಹಿಸಲಿರುವ ಅವರು ವಿವಿಧ ದೇಶಗಳ ವಾಣಿಜ್ಯ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉತ್ತರಾಖಂಡದಲ್ಲಿ ಹವಾಮಾನ ಪರಿಸ್ಥಿತಿ ಸುಧಾರಿಸಿರುವ ಹಿನ್ನೆಲೆಯಲ್ಲಿ ಚಾರ್ಧಾಮ್ ಯಾತ್ರೆ ಪುನರಾರಂಭಗೊಂಡಿದೆ. ಯಾತ್ರೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಗದ್ವಾಲ್ ವಿಭಾಗದ ಆಯುಕ್ತ ಆನಂದ್ ಸ್ವರೂಪ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಹುತೇಕ ಕಡೆ ರಾತ್ರಿಯಿಡೀ ಮಳೆಯಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ತಡರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಹುಬ್ಬೆ ಹುಣಸೆ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿ ಕೋಡಿ ಬಿದ್ದಿದೆ. ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 503 ಅಂಕಗಳ ಇಳಿಕೆಯೊಂದಿಗೆ 72,260 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 151 ಅಂಕ ಇಳಿಕೆಯ ನಂತರ 22,627 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 16 ಪೈಸೆ ಇಳಿಕೆಯೊಂದಿಗೆ 96.13 ರೂಪಾಯಿಯಷ್ಟಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026ರ ಏಷ್ಯನ್ ಗೇಮ್ಸ್ನಲ್ಲಿ ಮಹಿಳೆಯರ 5,000 ಮೀಟರ್ ಓಟದಲ್ಲಿ ಪರುಲ್ ಚೌಧರಿ ಈ ಕ್ರೀಡಾಕೂಟದ ತಮ್ಮ 2ನೇ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಅವರು ಈ ಹಿಂದೆ ಮಹಿಳೆಯರ 3,000 ಮೀಟರ್ ಸ್ಟೀಪಲ್ ಚೇಸ್ನಲ್ಲಿ 3ನೇ ಸ್ಥಾನ ಪಡೆದಿದ್ದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 11:14. ಪ್ರೀತಿಯ ಎಲ್ಲ ಕೇಳುಗರಿಗೂ ಮಧ್ಯಾಹ್ನದ ಪ್ರಸಾರಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ ಇರೋದು ಅನುಪಮಾ ಕೆಎನ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನೀಗ ಗಲಾಟೆ ಚಿತ್ರದ ಹಾಡನ್ನ ಕೇಳೋಣ. ಅನುರಾಧ ಭಟ್ ಮತ್ತು ಸಂತೋಷ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ರಚನೆಗೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ.

ಎಸ್, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಈಗಷ್ಟೇ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಉಲ್ಲಾಸ ಉತ್ಸಾಹ ಚಿತ್ರದ ಹಾಡನ್ನ ಕೇಳಿದ್ರಿ. ಜಯಂತ್ ಕಾಯ್ಕಿನಿ ಅವರು ಈ ಗೀತೆಯನ್ನ ಬರೆದಿದ್ರು. ಮುಂದಿನ ಹಾಡು ದತ್ತ ಚಿತ್ರದ್ದು, ಶ್ರೇಯಾ ಘೋಷಾಲ್ ಹಾಗೂ ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿದೆ. ಗೀತೆಯ ರಚನೆಗೆ ಕಲ್ಯಾಣ್, ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್.

0: ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳಿದ್ರಿ. ಇದು 102.9 FM. ಕಾರ್ಯಕ್ರಮ ಕಲಾ ಭಾರತಿ. ಕೆಳಗುರೆ, ಇವತ್ತಿನ ಕಲಾ ಭಾರತಿಯಲ್ಲಿ ಯಾರ ಕುರಿತಾಗಿ ನಾವು ಮಾತಾಡ್ತಿದ್ದೀವಿ ಈಗಾಗಲೇ ಸಾಕಷ್ಟು ಜನರಿಗೆ ತಿಳಿದಿರುತ್ತೆ. ಇವತ್ತು ಖ್ಯಾತ ತಾರೆಯೊಬ್ಬರ ಬರ್ತ್ಡೇ, ಜನ್ಮದಿನ. ಯಾರವರು?
1: ಏಯ್ ಸಂಜು,

ರವಿಚಂದ್ರನ್ ಅವರ ಅಭಿನಯದ ರಣಧೀರ ಚಿತ್ರದ ಒಂದು ಹಾಡಿನ ತುಣುಕನ್ನ ಕೇಳಿದ್ರಿ ಅಲ್ವಾ? ಈ ಒಂದು ಚಿತ್ರದಲ್ಲಿ ಅಭಿನಯಿಸಿರುವಂತಹ ಚೆಲುವೆ ಅಂತಾನೆ ಹೇಳ್ಬೋದು. ಹೌದು, ಖುಷ್ಬು ಅವರ

ಹುಟ್ಟುಹಬ್ಬ ಇವತ್ತು. ಕೆಳಗ್ರೆ ರಣಧೀರ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಪದಾರ್ಪಣೆ ಮಾಡಿದಂತಹ ನಟಿ ಖುಷ್ಬು ಅವರು ಸರಿಸುಮಾರು 20 ಅಧಿಕ ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನವನ್ನ ಗೆದ್ದಿದ್ದಾರೆ. ಇವತ್ತು ಅವರ ಜನ್ಮದಿನ, ಹಾಗಾಗಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಖುಷ್ಬು ಅವರ ಸಿನಿ ಪಯಣದ ಒಂದು ಪುಟ್ಟ ಜರ್ನಿ ನಿಮಗಾಗಿ, ಜೊತೆಗೆ ಅವರು ನಟಿಸಿರುವ ಹಾಡುಗಳ ಜೊತೆಗೆ ಸಾಗೋಣ.

ಖುಷ್ಬು ತಮಿಳು ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವಂತಹ ಪ್ರಮುಖ ನಟಿ, ನಿರ್ಮಾಪಕಿ, ಕಿರುತೆರೆ ನಿರೂಪಕಿನೂ ಹೌದು. ಖುಷ್ಬು ಅವರು 1970ರಲ್ಲಿ ಸೆಪ್ಟೆಂಬರ್ 29ರಂದು ಮುಂಬೈನಲ್ಲಿ ಜನಿಸಿದ್ದು. ಇವರು ದಕ್ಷಿಣ ಭಾರತದ ತಮಿಳು, ತೆಲುಗು, ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟಿಯಾಗಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಖುಷ್ಬು ಅವರ ಸಿನಿ ಪಯಣ ಯಾವ ಸಿನಿಮಾದ ಮೂಲಕ ಶುರುವಾಗಿದ್ದು, ಯಾವ ಭಾಷೆಯ ಚಿತ್ರ? ಹೌದು ಕೇಳಿದ್ರೆ, ಇವರು ಬಾಲನಟಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿಯನ್ನ ತೆಗೆದುಕೊಂಡಿದ್ದು, ಅದು ಯಾವ ಚಿತ್ರ ಎಲ್ಲವನ್ನ ತಿಳಿಯೋಣ ಈ ಹಾಡಿನ ನಂತರ.

102.9 ಎಫ್ಎಂ ಟ್ಯೂನ್ ಮಾಡಿದಿರಾ. 11:44 ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಖುಷ್ಬೂ ಅವರ ಸಿನಿ ಜರ್ನಿಯ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಇವತ್ತು ಅವರ ಜನ್ಮ ದಿನ. ಬಾಲನಟಿಯಾಗಿ ಖುಷ್ಬೂ ಅವರು ನಟಿಸಿದಂತಹ ಮೊದಲ ಹಿಂದಿ ಚಲನಚಿತ್ರ ಖುಷ್ಬೂ ಇದು 1975 ತೆರೆ ಕಂಡಿದ್ದು. ಇದರಲ್ಲಿ ಅವರು ಬಾಲ ಕಲಾವಿದೆಯಾಗಿ ಕಾಣಿಸಿಕೊಂಡಿದ್ರು. ನಂತರ ಅವರು ಬಾಲನಟಿಯಾಗಿ ನಸೀಬ್, ಲಾವಾರೀಸ್, ಕಾಲಿಯಾ ಈ ಮುಂತಾದ ಚಿತ್ರಗಳಲ್ಲಿ ನಟಿಸ್ತಾರೆ. ಆದರೆ 1985 ಮೇರಿ ಜಾಂಗ್ ಚಿತ್ರದಲ್ಲಿ ನಾಯಕಿಯಾಗಿ ಹಾಗೆ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಾರೆ ನವೋದಯ ನಾಗರಾಜ್ ಅವರು. ಹೌದು, ಕೇಳಿದ್ರಿ, ಖುಷ್ಬೂ ಅವರ ಕುರಿತಾಗಿ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಈಗ ಮತ್ತೊಂದು ಹಾಡು.

ಕನ್ನಡ ಚಿತ್ರರಂಗದ ಬೆಳ್ಳಿತೆರೆಯಲ್ಲಿ ಅನೇಕ ನಟಿಯರು ಬಂದು ಹೋಗ್ತಾರೆ. ಕೆಲವರು ಮಾತ್ರ ತಮ್ಮ ಅಭಿನಯ, ಸೌಂದರ್ಯ ಹಾಗೆ ವ್ಯಕ್ತಿತ್ವದಿಂದ ಪ್ರೇಕ್ಷಕರ ಮನಸ್ಸಲ್ಲಿ ಶಾಶ್ವತವಾಗಿ ನೆಲೆಸ್ತಾರೆ. ಅಂತಹ ಕಲಾವಿದರಲ್ಲಿ ಒಬ್ಬರು ಖುಷ್ಬು ಅವರು. ಖುಷ್ಬು ಅವರು ಕೇವಲ ನಾಯಕಿಯ ಪಾತ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಕೇಳುಗರೆ. ಭಾವನಾತ್ಮಕ ಪಾತ್ರಗಳೇ ಇರಲಿ, ಕುಟುಂಬದ ಕಥೆಗಳೇ ಇರಲಿ, ಗಂಭೀರ ಪಾತ್ರಗಳೇ ಇರಲಿ, ತಮ್ಮ ಅಭಿನಯದ ಮೂಲಕ ಪಾತ್ರಕ್ಕೆ ಜೀವ ತುಂಬಿ ಅವರ ಒಂದು ಸಾಮರ್ಥ್ಯವನ್ನು ಅವರು ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಅವರ ಮುಖಭಾವ ಇರ್ಬೋದು, ಸಂಭಾಷಣೆ ಹೇಳೋ ರೀತಿ ಇರ್ಬೋದು, ಸಹಜ ಅಭಿನಯ ಇರ್ಬೋದು, ಇವೆಲ್ಲವೂ ಪ್ರೇಕ್ಷಕರಿಗೆ ತುಂಬ ಇಷ್ಟ ಆಗಿರುತ್ತೆ. ಅದರಲ್ಲೂ ಕೇಳುಗರೆ, 80ರ ದಶಕದ ಕೊನೆಯ ಭಾಗದಿಂದ 90ರ ದಶಕದವರೆಗೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಖುಷ್ಬು ಅವರ ಜನಪ್ರಿಯತೆ ಇದೆಯಲ್ಲ, ಅದು ವಿಶೇಷವಾದದ್ದು.

ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವಿದ್ದೀವಿ. ಅನೇಕರು ಮೆಸೇಜ್ ಮಾಡಿದ್ದೀರಿ, ಖುಷ್ಬು ಅವರ ಎಲ್ಲ ಸಿನಿಮಾಗಳನ್ನು ನಾನು ನೋಡಿದ್ದೀನಿ, ಬಹಳ ಇಷ್ಟ ಆಗತ್ವೆ, ರಣಧೀರ, ಜೀವನದಿ, ಹಾಗೆ ಅನೇಕ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಅಂತ ಹೇಳಿ ಕಾವ್ಯ, ಗೌರಿ, ರೇಣುಕಾ, ರುದ್ರಪ್ಪ, ಮಡಿವಾಳರ, ಇಂದರಗಿ, ಕೊಪ್ಪಳದಿಂದ ಸಂದೇಶ ಕಳಿಸಿದ್ದಾರೆ. ಗುಳಿಕೆನ್ನೆಯ ನೈಜ ಸುಂದರ ಚೆಲುವೆ ನಟಿ ಖುಷ್ಬು ಅವರ ಸಿನಿಮಾದ ಹಾಡುಗಳು ಇಷ್ಟವಾದವು ಅಂತ ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಇವತ್ತಿನ ಕಲಾ ಭಾರತಿಯಲ್ಲಿ ಜೀವನದಿ ಚಿತ್ರದ ಹಾಡನ್ನು ಕೇಳಿ ಬಹಳ ಖುಷಿಯಾಯಿತು ಅಂತ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರಿಂದ ಮೆಸೇಜ್ ಮಾಡಿದರೆ, ತಮಿಳುನಾಡಿನ ಊರೊಂದರಲ್ಲಿ ಖುಷ್ಬು ಅವರ ಪ್ರತಿಮೆಯನ್ನು ಸ್ಥಾಪಿಸಿದ್ದಾರೆ ಅಂತ ಹೇಳಿ ನಮ್ಮ ಕೇಳುಗರೊಬ್ಬರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಅಥಣಿ ತಾಲೂಕಿನ ಶಿವನೂರದಿಂದ ಶಾಂತಗಿರಿ ಮಲ್ಲಯ್ಯ ಇವರು ಸಹ ಮೆಸೇಜ್ ಮಾಡಿ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಇನ್ನು ಖುಷ್ಬು ಅವರಿಗೆ ಶುಭಾಶಯಗಳು ಅಂತ ಹೇಳಿ ರಾಘವೇಂದ್ರ ಆಚಾರಿ ಗೋಕರ್ಣದಿಂದ ಸಂದೇಶ ಕಳಿಸಿದರೆ, ಅಲ್ಸೂರು ರಾಜೇಶ್ ಅವರು ಸಹ ಮೆಸೇಜ್ ಮಾಡಿ ಖುಷ್ಬು ಅವರ ಅಮೋಘ ಅಭಿನಯ ಮತ್ತೆ ಚೆಲುವು ತುಂಬಾನೇ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನೇಕರು ಖುಷ್ಬು ಅವರಿಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಎಲ್ಲರ ಮೆಸೇಜ್ಗಳನ್ನು ಮತ್ತೆ

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ನೂರು ಕಂಪನ ನೀನು ಕಂಡರೆ ಆಶ್ಚರ್ಯವೇನಿದೆ, ಅನುರಾಗವಾದರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಟಿ ಕಾರುಣ್ಯರಾಮ್. ನನ್ನ ಫೇವ್ರೆಟ್ ಎಫ್ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ, ವಿವಿಧ ಭಾರತಿ ಎಫ್ಎಂನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ, ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ ಭಾರತಿ ಎಫ್ಎಂ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಮನೋರಂಜನೆ, ಮಾಹಿತಿ, ಉತ್ತಮ ಶಿಕ್ಷಣಕ್ಕಾಗಿ ಸದಾ ಟ್ಯೂನ್ ಮಾಡಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಇನ್ನೀಗ ಕರೆಗೊಂದು ಹಾಡು ಕಾರ್ಯಕ್ರಮ ಕೆಳಗ್ರೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಾವು ಹೇಳುವ ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಬಹುದು. ನಮ್ಮ ಸಂಖ್ಯೆ ಹೀಗಿದೆ: 0802226397. ಮತ್ತೊಮ್ಮೆ 0802226397. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಹಾಗೆ ನೀವು ಎಲ್ಲಿಂದ ಕರೆ ಮಾಡಿದ್ದೀರಿ, ನಿಮ್ಮ ಹೆಸರು, ಪ್ರತಿಯೊಂದನ್ನು ಸಹ ಮಾತನಾಡ್ತಾ ಹಾಡುಗಳ ಜೊತೆಗೆ ನಾವು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಸಾಗೋಣ. ಮೊದಲ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಈ ಹಾಡಿನ ನಂತರ ನಿಮ್ಮ ಕರೆಗಳನ್ನು ಸ್ವೀಕರಿಸಲಾಗುತ್ತೆ.

0: ನಮ್ಮ ಕೇಳುಗರನ್ನು ಸಹ ಮಾತನಾಡಿ ಈ ನಂಬರ್ಗೆ ಕರೆ ಮಾಡಿ ಅಂತ ಹೇಳಿದ್ದೀವಿ. 0802226329 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಈ ಸಮಯ ಕೇಳಬಹುದು ಅಂತ ಹೇಳಿ. ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಕೇಳಿಸ್ತಿದ್ಯಾ ನನ್ನ ಮಾತು?
1: ಹೌದು ಮೇಡಮ್.
0: ಹೇಳಿ, ನಿಮ್ಮ ಹೆಸರು?
1: ಮಂಜುಳಾ ಮೇಡಮ್.
0: ಮಂಜುಳಾ, ಎಲ್ಲಿಂದ ಕರೆ ಮಾಡಿರೋದು?
1: ಮಡಿಕೇರಿಯಿಂದ ಮೇಡಮ್.
0: ನೀವೇನಾದ್ರೂ ರೇಡಿಯೋ ನೋಡ್ಕೊಂಡು, ಅಂದ್ರೆ ರೇಡಿಯೋದಲ್ಲಿ ಬರೋ ಮಾತನ್ನ ಕೇಳ್ಕೊಂಡು ಪ್ರತಿಕ್ರಿಯೆ ನೀಡ್ತಿದ್ದೀರಾ, ಹೇಗೆ?

0: ಮಾತು ಕೇಳಿಸ್ತಿದೆ ಅಲ್ವಾ ಫೋನಲ್ಲಿ?
1: ಕೇಳಿಸ್ತಾ ಇಲ್ಲ ನಿಮ್ಮ ವಾಯ್ಸ್, ಅದಕ್ಕೋಸ್ಕರ.
0: ಓಕೆ, ಯಾವ ಹಾಡು ಬೇಕು ಮಂಜುಳಾ ಅವರಿಗೆ?
1: ಮೇಡಮ್, ನನಗೆ ಬಹದ್ದೂರ್ ಗಂಡಿಂದ ಮಾನವನಾಗುವೆ.
0: ಆಯ್ತು, ಈ ಗೀತೆ ಈಗ ಪ್ರಸಾರ ಆಗುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಕೇಳಿ ನಿಮ್ಮ ಹಾಡು.

12:22 ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಮುಂದಿನ ಕರೆ. ಹಲೋ, ನಮಸ್ತೆ. ನನ್ನ ಮಾತು ಕೇಳಿಸ್ತಿದೆ ಅಲ್ವಾ? ಹಲೋ, ಕೇಳುಗರೆ, ನಿಮ್ಮ ಕರೆಗಳನ್ನು ಸ್ವೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರೆಗೊಂದು ಹಾಡು ಅನ್ನೋ ಕಾರ್ಯಕ್ರಮನ ಇನ್ ಮುಂದೆ ಈಗ ಇವತ್ತು ನಾವೇನು ಮಾಡೋಣ ಅಂದರೆ, ನೀವು ಸಂದೇಶ ಕಳಿಸಿದ್ರೆ ನಿಮ್ಮ ಸಂದೇಶದ ಪ್ರಕಾರ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ಸಂದೇಶ ಕಳಿಸ್ಬೇಕು ಅಂದರೆ ಸಂಖ್ಯೆ ಹೀಗಿದೆ: 9480910092. ಈ ಸಂಖ್ಯೆಗೆ ನಿಮ್ಮ ಮೆಚ್ಚಿನ ಗೀತೆ ಯಾವುದು ನಮಗೆ ಮೆಸೇಜ್ ಮಾಡಿ, ಖಂಡಿತ ನಿಮಗಾಗಿ ಈ ಸಮಯ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರವಾಗುತ್ತೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕರೆ. ಹಲೋ, ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಕೇಳಿಸ್ತಿದೆ ನನ್ನ ಮಾತು?
1: ಹಾ,
0: ಹೇಳಿ ಸರ್, ಯಾವ ಹಾಡು ಬೇಕು, ಎಲ್ಲಿಂದ ಕರೆ ಮಾಡಿದಿರಿ, ನಿಮ್ಮ ಹೆಸರು, ಊರು?
1: ಮೇಡಮ್, ಕೂಟಗಿ ತಾಲೂಕು ಚಿರತಗುಂಡದಿಂದ ಎರಾಳ ನಾಯಕ ಮೇಡಮ್.
0: ಓಕೆ ಓಕೆ, ಎರಾಳ ನಾಯಕ್ ಅವ್ರು ಏನ್ ಮಾಡ್ಕೊಂಡಿರೋದು?
1: ಮೇಡಮ್, ರೈತರು ಮೇಡಮ್. ನಾವು
0: ರೈತರು. ಹೇಗಿದೆ ಸರ್ ಇವತ್ತಿನ ವಾತಾವರಣ, ಅಲ್ಲಿ ಮಳೆ ಎಲ್ಲ ಇದೆಯಾ, ಹೇಗೆ?
1: ಕೋಲ್ಡ್ ಇದೆ,
0: ಮೋಡ ಕವಿದ ವಾತಾವರಣ. ಈಗ ಮಳೆ ಅವಶ್ಯಕತೆ ಇದೆ ಅನ್ಸುತ್ತಾ ನಿಮ್ಮ ವ್ಯವಸಾಯಕ್ಕೆ ಅಥವಾ ಬೇಡ?
1: ರೈತರು ಮಳೆ ತಾನೇ ಜೀವಾಳ.

ಆಯ್ತು, ನಿಮ್ಮ ಮೆಚ್ಚಿನ ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಹಳ್ಳಿ ಮೆಷ್ಟು ಚಿತ್ರದ ಹಾಡನ್ನ ಕೇಳಿದ್ದೀರಿ. ಥ್ಯಾಂಕ್ ಯು ಸೋ ಮಚ್.

ಕರಿಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಹಾಡು ಕೇಳಬೇಕು ಅಂದರೆ ನಮ್ಮ ಸಂಖ್ಯೆ 0800 222 6 3 9 2 7

0: ಕರಿಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕಾಲರ್. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಿಮ್ಮ ಹೆಸರು?
1: ಮೇಡಮ್, ನಾನು ಮೀನಾ ಅಂತ, ಉಳ್ಳಾಳ ಉಪನಗರದಿಂದ.
0: ಮೀನಾ, ಏನ್ ಮಾಡ್ಕೊಂಡಿರೋದು?
1: ಗೃಹಿಣಿ ಮೇಡಮ್.
0: ಗೃಹಿಣಿ. ಏನೆಲ್ಲ ಹವ್ಯಾಸ ಇದೆ ನಿಮ್ಗೆ?
1: ಹವ್ಯಾಸ ಅಂತ ಏನಿಲ್ಲ, ರೇಡಿಯೋ ಕೇಳೋದು, ಮನೆ ಕೆಲಸ ಮಾಡೋದು.
0: ಓಕೆ. ಸಿನಿಮಾಗಳನ್ನೆಲ್ಲ ನೋಡ್ತಿರ್ತೀರಾ?
1: ನೋಡಕ್ಕಾಗಲ್ಲ, ಕೇಳ್ತೀವಿ ಮೇಡಮ್, ಯಾಕಂದ್ರೆ ನಾನು ಬ್ಲೈಂಡ್.
0: ಓಕೆ ಓಕೆ. ಹಾಗಾಗಿ ಹಾಡು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ.
1: ತುಂಬಾ ಇಷ್ಟ. ಹೌದು ಮೇಡಮ್.
0: ಈಗ ಯಾವ ಹಾಡು ಬೇಕು ಮೀನಾ ಅವರಿಗೆ?
1: ನಮಗೆ ಅದೇ ಕಸ್ತೂರಿ ವಿಜಯಿಂದ ಹಾಡು ಬೇಕಿತ್ತು. ಇಲ್ಲ ಅಂದ್ರಿ.
0: ಓಕೆ.
1: ಮದರ್ ಚಿತ್ರದಿಂದ.
0: ಮದರ್
1: ಚಿತ್ರದಲ್ಲಿ ಮಂಜಿನ ಹನಿಯಲ್ಲಿ ನಿರ್ಮಲ ಭಾವವೇ ಹಾಡ್ಬೇಕು.
0: ಚೆನ್ನಾಗಿ ಹಾಡ್ತೀರಾ.
1: ಸರಿ,
0: ಈಗ ಇದೇ ಹಾಡು ಪ್ರಸಾರ ಆಗ್ತಾ ಇದೆ, ಹಾಡಿನ ಜೊತೆ ನೀವು ಗುನುಗಿ ಹಾಗಾದ್ರೆ ಆಯ್ತಾ?
1: ಓಕೆ, ಥ್ಯಾಂಕ್ ಯು.

0: ಮುಂದಿನ ಕರೆಯನ್ನ ಮಾತನಾಡಿಸೋಣ. ಹಲೋ,
1: ಹಲೋ ಮೇಡಮ್,
0: ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಸರ್, ನಿಮ್ಮ ಹೆಸರು?
1: ನಾಗರಾಜು ಅಂತ ಹೇಳಿ.
0: ನಾಗರಾಜು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಮಂಡ್ಯದ ಪಕ್ಕ ಕಾಗೇಪುರ ಅಂತ ಹೇಳಿ ಮೇಡಮ್. 15 ಕಿಲೋಮೀಟರ್ ಆಗುತ್ತೆ.
0: ಮಂಡ್ಯ ಜಿಲ್ಲೆ ಕಾಗೇಪುರ.
1: ಹೌದು ಮೇಡಮ್.
0: ಊರಿಗೆ ಕಾಗೇಪುರ ಅನ್ನೋ ಹೆಸರು ಯಾಕೆ ಬಂತು? ಒಂದು ಹಿನ್ನೆಲೆ ಇರುತ್ತೆ. ಏನ್ ಮಾಡ್ಕೊಂಡಿರೋದು ನೀವು?
1: ಕೆಲಸ ಮಾಡ್ಕೊಂಡಿದ್ದೀನಿ ಮೇಡಮ್.

0: ವಾಚ್ಮ್ಯಾನ್ ಕೆಲಸ. ಒಳ್ಳೇದಲ್ವಾ ಕಾಯೋದು?
1: ಹೌದು ಮೇಡಮ್, ಹೌದು ದೇವರ ಹತ್ರ ಇದ್ದೀವಿ.
0: ದೇವಸ್ಥಾನದಲ್ಲಿ ನೀವು ವಾಚ್ಮ್ಯಾನ್ ಅಂದ್ರೆ ದೇವರ ಜೊತೆಗೆ ಇದ್ದೀರಿ ಅಂತ ಅರ್ಥ.
1: ಹೌದು ಮೇಡಮ್, ಹೌದು.
0: ಓಕೆ, ಯಾವ ಹಾಡು ಬೇಕು
1: ಮೇಡಮ್? ಮುತ್ತಿನಾರದ್ದು. ಮುತ್ತಿನಾರದ್ದು ಮಡಕೇರಿ ಚಿಪಾಯಿ.
0: ಆಯ್ತು, ಈ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಹಾಡು ನಿಮಗಾಗಿ.
1: ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್.
0: ಥ್ಯಾಂಕ್ ಯು.

0: ಚಾಯಿ ಅಂದರೆ ತುಂಬ ಚೆಂದ ಅಂತ ಹೇಳಿ, ಕೊಡಗಿನ ಭಾಷೆಯೂ ತುಂಬ ಚೆನ್ನಾಗಿದೆ ಅಲ್ವಾ. ಮುಂದಿನ ಕರೆ, ನಮಸ್ತೆ.
1: ನಮಸ್ತೆ ಮೇಡಮ್ ರೀ.
0: ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ರಿ?
1: ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೂಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ್ ಮಾತಾಡ್ತೀರಿ ಮೇಡಮ್ ರೀ.
0: ಶಿವಲಿಂಗಯ್ಯ ಹಿರೇಮಠ್ ಅವರು ನಮ್ಮ ನಿರಂತರ ಕೇಳುಗರು.
1: ಹೌದ್ರಿ ಮೇಡಮ್.
0: ನೀವು ಯಾವೆಲ್ಲ ಆಕಾಶವಾಣಿ ಕೇಂದ್ರಗಳನ್ನ ಕೇಳ್ತೀರಿ?
1: ಒಳ್ಳೊಳ್ಳೆ ಕಾರ್ಯಕ್ರಮ ಆಯ್ಕೆ ಮಾಡಿ ಕೇಳ್ತಿರ್ತೀನಿ ಮೇಡಮ್. ವಿವಿಧ ವಾರ್ತೆ ರೀ, ಚಿತ್ರದುರ್ಗ ರೀ, ಆಕಾಶವಾಣಿ ಧಾರವಾಡ, ಕಲಬುರಗಿ
0: ಕೇಳ್ತಿರ್ತೀನಿ. ಕಲಬುರಗಿ, ಧಾರವಾಡ, ಚಿತ್ರದುರ್ಗ, ಜೊತೆಗೆ ನಮ್ಮ ಬೆಂಗಳೂರಿನ ವಿವಿಧ ಭಾರತಿ. ಮಧ್ಯಾಹ್ನದ ಕಾರ್ಯಕ್ರಮ ಅಂದ್ರೆ ಗೇಮ್ ಶೋ ನಲ್ಲಿ ಭಾಗವಹಿಸ್ತಿರ್ತೀರಾ ಅಲ್ವಾ?
1: ವಾಟ್ಸ್ಆಪ್ ಸಂದೇಶಗಳಿಗೂ ಇರ್ತೀವಿ ಮೇಡಮ್ ರೀ.
0: ಇವತ್ತು ಮಧ್ಯಾಹ್ನ 1:20 ಯಾವ ಕಾರ್ಯಕ್ರಮ ಇದೆ ಹೇಳಿ ನೋಡುವ.
1: ಮಂಗಳವಾರ ರೀ, ವಾಟ್ಸ್ಆಪ್ ಕ್ವಿಜ್ ಕಾರ್ಯಕ್ರಮ ರೀ.
0: ಕ್ವಿಜ್, ಓಕೆ. ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಯಾವ ಹಾಡ್ ಬೇಕು ಹಿರೇಮಠ ಅವರಿಗೆ?
1: ಮೇಡಮ್ ರೀ, ಚಿತ್ರ ಭಾರತ ರತ್ನ ರೀ, ಅದ್ರಲ್ಲಿ ನಮ್ಮ ತಾಯಿ ಭಾರತ ಅಂತೇಳಿ ಡಾಕ್ಟರ್ ಪಿ ವಿ ಶ್ರೀನಿವಾಸ ಅವರು ಹಾಡಿದ್ರಿ.
0: ಆಯ್ತು, ಈಗ ಪ್ರಸಾರ
1: ಸಂಘ. ಯಾಕಂದ್ರ ರೀ, ನಿನ್ನೆಯಷ್ಟೇ ಭಗತ್ ಜನ್ಮದಿನ, ಮತ್ತಿವತ್ರಿ ಸೆಪ್ಟೆಂಬರ್ 26 ಸರ್ಜಿಕಲ್ ಸ್ಟ್ರೈಕ್ ಅಂತೇಳಿ ಮಾಡಿದ್ರೆ ನಮ್ಮ ಮೋದಿ ಸರ್ಕಾರದವರು. ಅಂದ್ರ ಭಯೋತ್ಪಾದನೆಯನ್ನ ಮಟ್ಟ ಹಾಕಲು ನಮ್ಮ ಕೇಂದ್ರ ಸರ್ಕಾರ ಬಹಳ ಪ್ರಯತ್ನ ಪಡ್ತಾರೆ ಆ ಟೈಮ್ 2019. ಈ ಎರಡು ಸರಿ ನೆನಪಿಗಾಗಿ ಈ ಗೀತೆಯನ್ನು ಕೇಳಬೇಕಂತ ನನ್ನ ಆಸೆ ಮೇಡಮ್.
0: ಖಂಡಿತ, ಒಳ್ಳೆ ಹಾಡನ್ನೇ ಆಯ್ಕೆ ಮಾಡಿದಿರಿ, ಕೇಳೋಣ. ಥ್ಯಾಂಕ್ ಯು.
1: ಥ್ಯಾಂಕ್ಸ್ ರೀ ಮೇಡಮ್. ಥ್ಯಾಂಕ್ಸ್ ರೀ ಮೇಡಮ್ ರೀ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕಾಲರ್. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ, ನಾನು ವೆಂಕಟೇಶ್ ಅಂತ, ಎಸ್ ಬಿ ಎಂ ಕಾಲೋನಿ, ಬೆಂಗಳೂರು. ಇವತ್ತು ಒಂದು ಶ್ರೀಮಂಜುನಾಥ ಫಿಲಂ ಇಂದ ಬ್ರಹ್ಮ ಮುರಾರೇಶ್ವರ ಅಚ್ಚುತಲಿಂಗಂ ಈ ಸಾಂಗ್ ಒಂದು ಭಕ್ತಿ ಪೂರ್ವಕ ಕೇಳ್ತೀನಿ. ಇದು ಏನಂದ್ರೆ, ಇದು ಯಾವಾಗ್ಲೂ ಒಂದು ಯಾರು ಸದಾ ಒಂದು ಭಕ್ತಿನಲ್ಲಿ ಇರ್ಬೇಕು ಅಂತ ಇಷ್ಟಪಡ್ತಾರೆ ಅವರಿಗೆ ಒಂದು ಒಳ್ಳೆ ಇದು ಸಂದೇಶ ಇರುತ್ತೆ. ಒಂದು ಒಂದು ಯಾವ್ದು ಚಿಂತೆ ಇರಲ್ಲ, ಯಾವ್ದಿರಲ್ಲ, ಮನಃಶಾಂತಿಯಿಂದ ಒಂದು ಯಾವಾಗ್ಲೂ ಇದು ಎಲ್ಲವನ್ನು ಮರೆತು ಶಾಂತಿಯಿಂದ ಒಂದು ಇರುತ್ತೆ, ಒಂದು ವಾತಾವರಣ ಇರುತ್ತೆ.
0: ಮಧ್ಯಾಹ್ನದ ಸಮಯ ಭಕ್ತಿಗೀತೆ ಒಂದನ್ನ ಕೇಳ್ತಾ ಇದ್ದೀರಿ ನೀವು.
1: ಹೌದು, ಕೊನೆಯ ಕಲರ್ ಆಗಿ ಒಂದು ಭಕ್ತಿ ಪೂರ್ವಕವಾಗಿ ಕಾಲ ಇದನ್ನ ಎಂಡಿಂಗ್ ಮಾಡೋದು ಅಂತ.
0: ನಮ್ಮ ನಿಲಯದಿಂದ ಪ್ರತಿದಿನ ಬೆಳಿಗ್ಗೆ 6:02 to 7:00 ನಾದೋಪಾಸನೆ ಕಾರ್ಯಕ್ರಮ ಬರುತ್ತೆ, ಕೇಳ್ತೀರಾ?
1: ಅದು ಕೆಲವು ಟೈಮ್ ಕೇಳ್ತೀನಿ, ಅದು ಕೂಡ ಮಾರ್ನಿಂಗ್ ಟೈಮ್ ಚಿರಾದಾಗ ಇದ್ದಾಗ ಕೇಳ್ತೀವಿ. ಅದು ಅದು ಕೂಡ ಹಾಡುಗಳೆಲ್ಲ ಚೆನ್ನಾಗಿರ್ತಾವ ಅಲ್ಲ, ಕೂಡ ತುಂಬಾ ಸರಿ ಕೇಳಿದೀನಿ.
0: ಹೌದು, ಅಂದ್ರೆ ಸಿನಿಮಾ ಗೀತೆಗಳಷ್ಟೇ ಅಲ್ಲ, ಅನೇಕ ದಾಸರ ರಚನೆಗಳು ಸಹ ಪ್ರಸಾರ
1: ಆಗುತ್ತೆ. ಮಿಕ್ಸಿಂಗ್ ಇರುತ್ತೆ, ಕೆಲವೆಲ್ಲ ಸಂದೇಶನೇ ಇರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಬೇರೆ ಜೊತೆಗೆ ಬೇರೆ ವಾಹಿನಿಗಳಲ್ಲೂ ಸ್ವಲ್ಪ ಎಲ್ಲ ಮಿಕ್ಸಿಂಗ್ ಮಾಡಿ ಕೇಳ್ತಾ ಇರ್ತೀನಿ, ಇದ್ರಲ್ಲೂ ಕೂಡ ಕೆಲವೆಲ್ಲ ಚೆನ್ನಾಗಿರುತ್ತೆ.
0: ತುಂಬಾ ಒಳ್ಳೇದು ಸರ್, ಹೀಗೆ ಕೇಳ್ತಾ ಇರಿ. ಈಗ ನಿಮಗಾಗಿ ಈ ಗೀತೆ ಪ್ರಸಾರ ಆಗ್ತಾ ಇದೆ.
1: ಧನ್ಯವಾದಗಳು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 1 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಲು ಬದಲು ಕಬ್ಬಿನ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯ ಕುರಿತಾದ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಲು ನವದೆಹಲಿಗೆ ಆಗಮಿಸುವಂತೆ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಆಹ್ವಾನಿಸಿದ್ದಾರೆ. ನೈಸ್ ಹಗರಣ ರಾಜ್ಯದ ಅತ್ಯಂತ ದೊಡ್ಡ ಹಗರಣ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಈ ಕುರಿತಂತೆ ವಿಧಾನಸೌಧದಲ್ಲಿ ಚರ್ಚೆಗೆ ತಾವು ಸಿದ್ದವಿರುವುದಾಗಿ ಘೋಷಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಿಂದ ಸಾಕ್ಷಿದಾರನಾಗಿ ಬದಲಾದ ಪ್ರದೋಷ್ನ ಹೇಳಿಕೆಯನ್ನು ನ್ಯಾಯಾಲಯದಲ್ಲಿ 2ನೇ ದಿನವಾದ ಇಂದು ಕೂಡ ದಾಖಲಿಸಲಾಗಿದೆ. ಬರಗಾಲದಿಂದ ತತ್ತರಿಸಿರುವ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಹುತೇಕ ಕಡೆ ರಾತ್ರಿಯಿಡೀ ಮಳೆಯಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ನವದೆಹಲಿಯಲ್ಲಿರುವ ಎಐಸಿಸಿ ಕೇಂದ್ರ ಕಚೇರಿ ಇಂದಿರಾ ಭವನದಲ್ಲಿ ಇಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಡೆಯುತ್ತಿದೆ. ಸಭೆಗೂ ಮುನ್ನ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ಯುನೆಸ್ಕೋ ತಾತ್ಕಾಲಿಕ ಪಾರಂಪರಿಕ ತಾಣಗಳ ಪಟ್ಟಿಗೆ ಭಾರತದ 5 ಹೊಸ ತಾಣಗಳು ಸೇರ್ಪಡೆಯಾಗಿದ್ದು ದೇಶದ ಒಟ್ಟು ತಾಣಗಳ ಸಂಖ್ಯೆ 78ಕ್ಕೆ ಏರಿಕೆಯಾಗಿದೆ. ಚಂಬಲ್ ಕಣಿವೆಗಳ ದೇವಾಲಯಗಳ ಸಮೂಹ, ಗುಪ್ತರ ಕಾಲದ ಉದಯಗಿರಿ ಗುಹೆಗಳು ಸೇರ್ಪಡೆಗೊಂಡಿವೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನ ಮಹಿಳೆಯರ ಶೂಟಿಂಗ್ ಟ್ರ್ಯಾಪ್ ತಂಡ ಸ್ಪರ್ಧೆಯಲ್ಲಿ ಭಾರತೀಯ ಶೂಟರ್ಗಳಾದ ನೀರು ದಾಂಡಾ, ಆಶಿಮ ಅಹಲ್ವಾತ್ ಮತ್ತು ಮನಿಷಾ ಕೀರ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ಬಾಕ್ಸರ್ಗಳು ಪಾರಮ್ಯ ಮೆರೆಯುತ್ತಿದ್ದು ಪುರುಷರ 80 ಕೆಜಿ ವಿಭಾಗದ ಸೆಮಿಫೈನಲ್ಸ್ನಲ್ಲಿ ಭಾರತದ ಅಂಕುಶ್ ಪಂಘಾಲ್ ಫೈನಲ್ ಪ್ರವೇಶಿಸಿದ್ದಾರೆ.
2: ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

0: ಅಜ್ಜ ಇದು ಯಾವ ಗಿಡ?
1: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
0: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
1: ಯಾಕೆ?
0: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
1: ಓಹ್,

0: ಥ್ಯಾಂಕ್ಸ್ ಗಪ್ಪು, ಬಚಾವ್ ಆದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
1: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ನೂರ 102.9 ಎಫ್ಎಂ ಟ್ಯೂನ್ ಮಾಡಿದ್ರ ಪ್ರೀತಿಯ ಕೇಳುಗರೆ, ಇಂದು ಮಧ್ಯಾಹ್ನ 1:20 ರಸಪ್ರಶ್ನೆ ಕ್ವಿಜ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಪ್ರಶ್ನೆಗಳು ನಿಮಗಾಗಿ ಕಾಯ್ತಾ ಇವೆ. ಅದು ವಿಜ್ಞಾನ ಇರಬಹುದು, ಇತಿಹಾಸ, ಸ್ಪೋರ್ಟ್ಸ್, ಸಿನಿಮಾ, ಎಲ್ಲ ರಂಗಗಳಿಂದ ಆಯ್ದಂತಹ ಒಂದೊಂದು ಪ್ರಶ್ನೆಗಳನ್ನು ಕೇಳ್ತಾ ಜೊತೆಗೆ ಹಾಡುಗಳನ್ನು ಕೇಳೋಣ. ಹಾಗೆ ನೀವು ಸಹ ಭಾಗವಹಿಸಬಹುದು. 9483091029 ಈ ಸಂಖ್ಯೆಗೆ ಉತ್ತರಗಳನ್ನು ಕಳುಹಿಸಿ ಕೊಡಬಹುದು. ಒಂದಷ್ಟು ಜ್ಞಾನ, ಶಿಕ್ಷಣ, ಮನೋರಂಜನೆ, ಮಾಹಿತಿ ಎಲ್ಲವೂ ಸಿಗುತ್ತೆ ಕ್ವಿಜ್ ಕಾರ್ಯಕ್ರಮದಲ್ಲಿ. ತಪ್ಪದೇ ಕೇಳ್ತೀರಾ ಅಲ್ವಾ? ಇದು 102.9 ಎಫ್ಎಂ. ಈಗ ಒಂದು ಹಾಡನ್ನು ಕೇಳೋಣ. ಇಂಡಿಯಾ vs ಇಂಗ್ಲೆಂಡ್ ಚಿತ್ರದ್ದು, ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ.

0: ನೋಡುತ್ತಿದೆ ಎಂದು ಮೊಹಮ್ಮದ್ ಅಲ್ಜದಾನ್ ಹೇಳಿದ್ದಾರೆ. ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಕುರಿತ ಒಂದು ನೋಟ ಇಲ್ಲಿದೆ. 2021 ಪ್ರಾರಂಭವಾದ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸೂಕ್ತ ಆಸ್ತಿ ದಾಖಲೆ ಕುರಿತ ಸಮಸ್ಯೆಯನ್ನು ಪರಿಹರಿಸಲು ಡ್ರೋನ್ಗಳು, ಜಿಐಎಸ್ ಮತ್ತು ಸಿಒಆರ್ಎಸ್ ತಂತ್ರಜ್ಞಾನವನ್ನು ಬಳಸುತ್ತಿದೆ. ಸ್ಪಷ್ಟ ದಾಖಲೆಗಳಿಲ್ಲದ ಭೂಮಿ ಸುಲಭವಾಗಿ ಆರ್ಥಿಕ ಆಸ್ತಿಯಾಗಲು ಸಾಧ್ಯವಿಲ್ಲ. ಹಾಗಾಗಿ ಗ್ರಾಮಗಳಲ್ಲಿ ಜನಸಂಖ್ಯೆಯ ಪ್ರದೇಶಗಳ ಹೆಚ್ಚಿನ ನಿಖರತೆಯ ನಕ್ಷೆಯು ಕಾನೂನುಬದ್ಧವಾಗಿ ಗುರುತಿಸಲ್ಪಟ್ಟ ಆಸ್ತಿ ದಾಖಲೆಗಳನ್ನು ಸ್ಪಷ್ಟಪಡಿಸುತ್ತದೆ, ಗಡಿಗಳನ್ನು ಸ್ಪಷ್ಟಪಡಿಸುತ್ತದೆ ಮತ್ತು ವಿವಾದಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಮೀಕ್ಷೆಗಳು 5 ಸೆಂಟಿಮೀಟರ್ ವರೆಗಿನ ನಿಖರತೆಯನ್ನು ಸಾಧಿಸಬಹುದು. 2026 ಆಗಸ್ಟ್ ಹೊತ್ತಿಗೆ 3.30 ಲಕ್ಷ ಗ್ರಾಮಗಳಲ್ಲಿ ಡ್ರೋನ್ ಸಮೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದೆ. 1.97 ಲಕ್ಷ ಗ್ರಾಮಗಳಿಗೆ 3.24 ಕೋಟಿ ಆಸ್ತಿ ಕಾರ್ಡ್ಗಳನ್ನು ಸಿದ್ದಪಡಿಸಲಾಗಿದ್ದು 2.72 ಕೋಟಿ ಆಸ್ತಿ ಮಾಲೀಕರಿಗೆ ವಿಸ್ತರಿಸಲಾಗಿದೆ. ಈ ರೂಪಾಂತರವು ಗ್ರಾಮೀಣ ಆಸ್ತಿಯ ಆರ್ಥಿಕ ಮೌಲ್ಯ ಹೆಚ್ಚಳಕ್ಕೂ ಕಾರಣವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವ ಗಡುವನ್ನು ಕೇಂದ್ರ ನೇರ ತೆರಿಗೆಗಳ ಮಂಡಳಿ CBDT ವಿಸ್ತರಿಸಿದೆ. ಲೆಕ್ಕ ಪರಿಶೋಧನಾ ನಿಯಮಗಳಿಗೆ ಒಳಪಡಿಸುವ ತೆರಿಗೆದಾರರಿಗೆ 2026-27 ಮೌಲ್ಯಮಾಪನ ವರ್ಷದ ರಿಟರ್ನ್ ಸಲ್ಲಿಕೆ ಗಡುವನ್ನು 31 ನವೆಂಬರ್ 21 ವಿಸ್ತರಿಸಲಾಗಿದೆ. ತೆರಿಗೆ ಲೆಕ್ಕ ಪರಿಶೋಧನಾ ವರದಿ ಸಲ್ಲಿಕೆಯ ಗಡುವನ್ನು 30 ಅಕ್ಟೋಬರ್ 21 ವಿಸ್ತರಿಸಲಾಗಿದೆ. ಆದಾಯ ತೆರಿಗೆ ಕಾಯ್ದೆ 1961 ಸೆಕ್ಷನ್ 139 ವ್ಯಾಪ್ತಿಗೆ ಬರುವ ನಿರ್ದಿಷ್ಟ ತೆರಿಗೆದಾರರಿಗೆ ಈ ವಿಸ್ತರಣೆ ಅನ್ವಯಿಸಲಿದೆ. ಪರಿಷ್ಕೃತ ಗಡುವಿನಂತೆ ತೆರಿಗೆದಾರರು 21 ಲೆಕ್ಕ ಪರಿಶೋಧನಾ ವರದಿ ಹಾಗೂ 21 ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಬೇಕಾಗಿದೆ. ಇಂದು ವಿಶ್ವ ಹೃದಯ ದಿನವನ್ನು ಆಚರಿಸಲಾಗುತ್ತಿದೆ. ಹೃದಯ ಮತ್ತು ರಕ್ತನಾಳ ಸಂಬಂಧಿತ ಕಾಯಿಲೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು, ಅವುಗಳ ತಡೆಗಟ್ಟುವಿಕೆ ಹಾಗೂ ಜಾಗತಿಕ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನ ಎಂದು ಆಚರಿಸಲಾಗುತ್ತದೆ. ಹೃದಯ ಸಂಬಂಧಿತ ಕಾಯಿಲೆಗಳ ಎಚ್ಚರಿಕೆ ಸೂಚನೆಗಳನ್ನು ಗುರುತಿಸುವುದು, ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳುವುದು, ಅಪಾಯಕಾರಿ ಅಂಶಗಳನ್ನು ನಿಯಂತ್ರಿಸುವುದು ಹಾಗೂ ಸೂಕ್ತ ಸಮಯದಲ್ಲಿ ವೈದ್ಯಕೀಯ ನೆರವು ಪಡೆಯುವುದು ಅಗತ್ಯ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಸಲಹೆ ನೀಡಿದ್ದಾರೆ. ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ಗಳ ಸಂಖ್ಯೆ 1 ಕೋಟಿಯ ಗಡಿ ದಾಟಿದೆ. ಕಳೆದ ವರ್ಷ ಆಗಸ್ಟ್ 15 ಆರಂಭಿಸಲಾದ ಈ ಯೋಜನೆಗೆ ಖಾಸಗಿ ವಾಹನ ಮಾಲೀಕರಿಂದ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ. ರಾಷ್ಟೀಯ ಹೆದ್ದಾರಿ ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ಸುಗಮ ಹಾಗೂ ಕಡಿಮೆ ವೆಚ್ಚದ ಪ್ರಯಾಣಕ್ಕೆ ವಾರ್ಷಿಕ ಪಾಸ್ ಅನುಕೂಲ ಕಲ್ಪಿಸುತ್ತದೆ. ದೇಶದ 1,000 ಹೆಚ್ಚು ರಾಷ್ಟೀಯ ಹೆದ್ದಾರಿ ಮತ್ತು ರಾಷ್ಟೀಯ ಎಕ್ಸ್ಪ್ರೆಸ್ ವೇ ಟೋಲ್ ಪ್ಲಾಜಾಗಳಲ್ಲಿ ಇದು ಅನ್ವಯಿಸುತ್ತದೆ. ಒಮ್ಮೆ 3,075 ರೂಪಾಯಿ ಪಾವತಿಸಿದರೆ 1 ವರ್ಷದವರೆಗೆ ಅಥವಾ 200 ಟೋಲ್ ಪ್ಲಾಜಾಗಳನ್ನು ದಾಟುವವರೆಗೆ ಪಾಸ್ ಮಾನ್ಯವಾಗಿದ್ದು ಪದೇ ಪದೇ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡುವ ಅಗತ್ಯವಿಲ್ಲ ಎಂದು ಸಚಿವಾಲಯ ತಿಳಿಸಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನ ಮಹಿಳೆಯರ ಶೂಟಿಂಗ್ ಟ್ರ್ಯಾಪ್ ತಂಡ ಸ್ಪರ್ಧೆಯಲ್ಲಿ ಭಾರತೀಯ ಶೂಟರ್ಗಳಾದ ನೀರು ಧಾಂಡಾ, ಆಶಿಮಾ ಅಹ್ಲಾವತ್ ಮತ್ತು ಮನೀಷಾ ಕೀರ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಮೂವರು ಒಟ್ಟು 328 ಅಂಕಗಳನ್ನು ಗಳಿಸಿ ಬೆಳ್ಳಿ ಪದಕ ಖಚಿತಪಡಿಸಿದ್ದಾರೆ.

ಪಡೆದುಕೊಂಡರು. ನೀರೋಧಾಂಡ 125ಕ್ಕೆ 118 ಅಂಕಗಳನ್ನು ಗಳಿಸುವ ಮೂಲಕ ಭಾರತದ ಪರ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಇದೇ ವೇಳೆ ಆಶಿಮ ಮತ್ತು ಮನಿಷಾ ಕ್ರಮವಾಗಿ 106 ಮತ್ತು 104 ಅಂಕಗಳನ್ನು ಗಳಿಸಿದರು. ನೀರೋಧಾಂಡ ವೈಯಕ್ತಿಕ ಅರ್ಹತಾ ಸುತ್ತಿನಲ್ಲಿ ಕತಾರ್ನ ರೇ ಬಾಸಿಲ್ ಅವರೊಂದಿಗೆ ಜಂಟಿಯಾಗಿ ಅಗ್ರಸ್ಥಾನ ಹಂಚಿಕೊಂಡರು. ಪುರುಷರ ಜಾವ್ಲಿನ್ ಎಸೆತ ಸ್ಪರ್ಧೆಯಲ್ಲಿ ಭಾರತ 2 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಯಶ್ವೀರ್ ಸಿಂಗ್ 85.72 ಮೀಟರ್ಗಳ ವೈಯಕ್ತಿಕ ಶ್ರೇಷ್ಠ ಸಾಧನೆಯೊಂದಿಗೆ ಬೆಳ್ಳಿ ಪದಕ ಗೆದ್ದರೆ ರೋಹಿತ್ ಯಾದವ್ 84.35 ಮೀಟರ್ಗಳ ಎಸೆತದೊಂದಿಗೆ ಕಂಚಿನ ಪದಕ ಪಡೆದರು. ಪುರುಷರ ಲಾಂಗ್ ಜಂಪ್ನಲ್ಲಿ ಶ್ರೀಶಂಕರ್ ಮುರಳಿ 8.07 ಮೀಟರ್ಗಳ ಅತ್ಯುತ್ತಮ ಸಾಧನೆಯೊಂದಿಗೆ ಬೆಳ್ಳಿ ಪದಕ ಗೆದ್ದರು. ಪುರುಷರ 1500 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಗುಲ್ವೀರ್ ಸಿಂಗ್ ಕೂಡ ಮತ್ತೊಂದು ಬೆಳ್ಳಿ ಪದಕವನ್ನು ತಮ್ಮ ಖಾತೆಗೆ ಸೇರಿಸಿಕೊಂಡರು. ಅವರು ಈ ಮೊದಲು ಪುರುಷರ 10 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ವಿಜೇತರಾಗಿದ್ದರು. ಶೂಟಿಂಗ್ನಲ್ಲಿ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಇಶಾ ಸಿಂಗ್ ಬೆಳ್ಳಿ ಪದಕ ಗೆದ್ದರು. 21 ವರ್ಷದ ಭಾರತೀಯ ಶೂಟರ್ 38 ಅಂಕಗಳೊಂದಿಗೆ ಎರಡನೇ ಸ್ಥಾನ ಪಡೆದರು. ಮಹಿಳೆಯರ 5000 ಮೀಟರ್ ಓಟದಲ್ಲಿ ಪರುಲ್ ಚೌಧರಿ ಈ ಕ್ರೀಡಾಕೂಟದ ತಮ್ಮ ಎರಡನೇ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಅವರು ಈ ಹಿಂದೆ ಮಹಿಳೆಯರ 3000 ಮೀಟರ್ ಸ್ಟೀಪಲ್ ಚೇಸ್ನಲ್ಲಿ ಮೂರನೇ ಸ್ಥಾನ ಪಡೆದಿದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುನೆಸ್ಕೋ ತಾತ್ಕಾಲಿಕ ಪಾರಂಪರಿಕ ತಾಣಗಳ ಪಟ್ಟಿಗೆ ಭಾರತದ 5 ಹೊಸ ತಾಣಗಳು ಸೇರ್ಪಡೆ. 6ನೇ ತರಗತಿಗೂ ತ್ರಿಭಾಷಾ ನೀತಿಯಿಂದ ವಿನಾಯಿತಿ ನೀಡುವ ಕುರಿತು ಪರಿಗಣಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ. ಸೌದಿ ಅರೇಬಿಯಾ ಭಾರತದ ವಿಶ್ವಾಸಾರ್ಹ ಕಾರ್ಯತಂತ್ರದ ಪಾಲುದಾರ ರಾಷ್ಟ್ರ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳೆಯರ ಟ್ರ್ಯಾಪ್ ತಂಡ ಸ್ಪರ್ಧೆಯಲ್ಲಿ ಭಾರತೀಯ ಶೂಟರ್ಗಳಿಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ 1:20.
1: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairying, Government of India.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ನಮಸ್ಕಾರ, ಇದು 102.9 ಎಫ್ಎಂ. ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಇದು ಕ್ವಿಜ್ ರಸಪ್ರಶ್ನೆ ಕಾರ್ಯಕ್ರಮ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇತಿಹಾಸ, ಸ್ಪೋರ್ಟ್ಸ್, ಸೈನ್ಸ್ ಹಾಗೆ ನಮ್ಮ ಕನ್ನಡದ ನಾಡು ಸಂಸ್ಕೃತಿ ಈ ಎಲ್ಲ ವಿಚಾರಗಳ ಕುರಿತಾಗಿ ಒಂದೊಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಹಾಗಾದರೆ ಮೊದಲ ಪ್ರಶ್ನೆಯನ್ನು ಕ್ರೀಡೆಯೊಂದಿಗೆ, ಅಂದರೆ ಸ್ಪೋರ್ಟ್ಸ್ ಒಂದು ಪ್ರಶ್ನೆಯೊಂದಿಗೆ ಆರಂಭ ಮಾಡೋಣ. ಪ್ರಶ್ನೆಯನ್ನು ಕೇಳಿಸ್ಕೊಳ್ಳಿ ಕೇಳುವ್ರಿ. ಕ್ರೀಡೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು. 2024 ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನ ರೋಹನ್ ಬೋಪಣ್ಣ ಅವರು ಯಾರ ಜೊತೆಗೆ ಗೆದ್ದಿದ್ದು ಅಂತ ಹೇಳಿ. 2024 ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನ ರೋಹನ್ ಬೋಪಣ್ಣ ಅವರು ಯಾರೊಂದಿಗೆ ಗೆದ್ದರು ಅಂತ ಹೇಳಿ ಇದಕ್ಕೆ ನೀವು ಉತ್ತರವನ್ನು ಕಳಿಸ್ಕೊಡ್ಬೇಕು ಅಂದರೆ 9483

ಖುಷಿ ಖುಷಿಯಾಗಿ ಕಾರ್ಯಕ್ರಮ ಆರಂಭ ಆಗಿದೆ. ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು, ಅದು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿತ್ತು. ಪ್ರಶ್ನೆ ಏನು, 2024 ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ರೋಹನ್ ಬೋಪಣ್ಣ ಅವರು ಯಾರೊಂದಿಗೆ ಗೆದ್ದರು ಅಂತ ಹೇಳಿ. ಇದಕ್ಕೆ ಸರಿಯಾದ ಉತ್ತರ ಮ್ಯಾಥ್ಯೂ ಎಬ್ಡನ್ ಅಂತ ಹೇಳಿ. ಇದಕ್ಕೆ ಸರಿಯಾದ ಉತ್ತರ, ಆಟಗಾರರ ಹೆಸರು ಮ್ಯಾಥ್ಯೂ ಎಬ್ಡನ್ ಅಂತ ಹೇಳಿ. ಬೋಪಣ್ಣ ಮತ್ತು ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡನ್ ಜೋಡಿ 2024 ಆಸ್ಟ್ರೇಲಿಯನ್ ಓಪನ್ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದಿತ್ತು. ಈ ಅವಧಿಯಲ್ಲಿ ಕೇಳುಗರೆ, ಬೋಪಣ್ಣ ಪುರುಷರ ಡಬಲ್ಸ್ ವಿಶ್ವ ನಂಬರ್ 1 ಸ್ಥಾನಕ್ಕೇರಿದಂತಹ ಅತ್ಯಂತ ಹಿರಿಯ ಆಟಗಾರ ಅನ್ನೋ ದಾಖಲೆಯನ್ನು ನಿರ್ಮಿಸಿದರು. ಅಂತೂ ಪ್ರಶ್ನೆ ಮತ್ತೆ ಮೊದಲ ಪ್ರಶ್ನೆಗೆ ಉತ್ತರ ಏನಾಗಿತ್ತು ಅಂತ ತಿಳಿದುಕೊಂಡ್ವಿ. ಹಾಗೆ ಉತ್ತರವನ್ನು ಸಾಕಷ್ಟು ನಮ್ಮ ಕೇಳುಗರು ಸಂದೇಶದ ಮೂಲಕ ಕಳಿಸ್ಕೊಟ್ಟಿದ್ದಾರೆ. ಅವರುಗಳನ್ನು ಓದ್ತಾ ಹೋದರೆ, ನೇತ್ರಾ ಕೆಂಗೇರಿಯಿಂದ ಸರಿ ಉತ್ತರವನ್ನು ತಿಳಿಸಿದ್ದಾರೆ. ಎನ್ಆರ್ ಪ್ರಸಾದ್ ರಾಜಾಜಿನಗರಿಂದ, ಹಂಸವೇಣಿ ಜಗದಾಂಬಿಕಾ ಇವರು ಸಹ ಮೆಸೇಜ್ ಮಾಡಿ ಸರಿ ಉತ್ತರವನ್ನು ತಿಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಉಮೇಶ್ ನಾರಾಯಣ ಸ್ವಾಮಿ ಅವರು ಸಹ ಮೆಸೇಜ್ ಮಾಡಿದ್ದಾರೆ. ಹಾಗೆ ಒನ್ನೂರಲ್ಲಿ ಹನುಮಂತಪುರ ಜಗಳೂರು ಇಲ್ಲಿಂದ ಮ್ಯಾಥ್ಯೂ ಎಬ್ಡನ್ ಅಂತ ಹೇಳಿ ಸರಿಯಾದ ಉತ್ತರವನ್ನು ಕಲಿಸಿದ್ದಾರೆ. ಇನ್ನು ಹನುಮಂತಪ್ಪ ಮಡಿವಾಳರ್ ಅವರು ಪ್ರಯತ್ನ ಮಾಡಿದ್ದಾರೆ, ಆದರೆ ಸರಿ ಉತ್ತರ ಕೊಟ್ಟವರ ಹೆಸರನ್ನು ಹೇಳ್ತಾ ಹೋದರೆ, ರಾಧಾಕೃಷ್ಣ ಚೆಲ್ಲಹಳ್ಳಿ, ಹಾಗೆ ಪೂರ್ಣಿಮಾ ಬೆಂಗಳೂರಿನಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹಂಪಿನಗರ ಬೆಂಗಳೂರಿನಿಂದ ಪದ್ಮಜಾ ಬಿಡೆ ಅವರು ಸಹ ಸರಿ ಉತ್ತರವನ್ನು ನೀಡಿದರು. ಸುಮಾ ಚಿಕ್ಕಮಗಳೂರಿಂದ, ಹಾಗೆ ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಜಿಎನ್ ಬಸವರಾಜು ಚಿತ್ರದುರ್ಗದಿಂದ ಸಹ ಸರಿ ಉತ್ತರವನ್ನು ನೀಡಿದರು. ಹಾಗೆ ಮೋಹನ್ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನಿಂದ ಸಹ ಸರಿ ಉತ್ತರವನ್ನು ನೀಡಿದ್ದಾರೆ. ಹಲಸೂರು ರಾಜೇಶ್, ಶಾಂತಿನಿ ಹಾಸನ, ಹಾಗೆ ನಂದಕಿಶೋರ್ ಬಸವನಗುಡಿ ಬೆಂಗಳೂರು, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಗೀತಾ ಜೋಶಿ ಅಹಮದಾಬಾದಿಂದ ಸಹ ಸರಿ ಉತ್ತರವನ್ನು ನೀಡಿದ್ದಾರೆ. ಇನ್ನು ನಾಗಮಂಗಲದಿಂದ ಒಬ್ಬರು ಸಂದೇಶ ಕಳಿಸಿದರೆ, ರಾಧಾ ಹಿರಣ್ಯ ಅನ್ನೋರು, ಇವರು ಸಹ ಸರಿ ಉತ್ತರವನ್ನು ನೀಡಿದರು. ಲಲಿತಾಮಣಿ ಕಲಸದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ, ಹಾಗೆ ಪ್ರತಿಭಾ ಬೆಂಗಳೂರಿನಿಂದ, ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟಿಂದ, ಹೀಗೆ ಅನೇಕರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಇನ್ನೂ ಕೆಲವರು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತಹ ವಿವರವನ್ನು ಸಹ ತಿಳಿಸಿದ್ದೀರಿ. ಕೇಶವಪುರ ಹುಬ್ಬಳ್ಳಿಯಿಂದ ಇವರು ಸಹ ಕೇಶವಪುರ ಹುಬ್ಬಳ್ಳಿ ಮಮತಾ ಬಡ್ನಿಯವರು ಸಹ ಮೆಸೇಜ್ ಮಾಡಿದ್ದೀರಿ. ಹೀಗೆ ಸರಿಸುಮಾರು 40 ಹೆಚ್ಚಿನ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರಿ ಉತ್ತರವನ್ನು ನೀಡಿದ್ದೀರಿ. ನಿಮ್ಮೆಲ್ಲರ ಉತ್ತರಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಕೇಳುಗರೆ. ಮುಂದಿನ ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು. ಈಗಷ್ಟೇ ಕ್ರೀಡೆಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ಕೇಳಿದ್ರಿ, ಈಗ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಕೇಳುಗರೆ. ಹೊಯ್ಸಳ ಅರಸರ ಕಾಲದಲ್ಲಿ ಅವರ ಪ್ರಾಣ ರಕ್ಷಣೆಗೆ ಅಂತ ಹೇಳಿ ಗರುಡರು ಅನ್ನೋ ಒಂದು ರೀತಿಯ ಆದರ್ಶ ವ್ಯಕ್ತಿಗಳು ರಾಜರ ಜೊತೆಗೆ ಇರ್ತಾ ಇದ್ರಂತೆ. ಹೊಯ್ಸಳರ ಕಾಲದಲ್ಲಿ ಅರಸರು ಏನಿದ್ರು, ಅವರ ಪ್ರಾಣ ರಕ್ಷಣೆಗೆ ಅಂತ ಹೇಳಿ ಗರುಡರು ಎಂಬ ಒಂದು ರೀತಿಯ ಆದರ್ಶ ವ್ಯಕ್ತಿಗಳು ಯಾವಾಗಲೂ ಅವ್ರ ಜೊತೆ ಇರ್ತಾ ಇದ್ರಂತೆ. ಹಾಗೆ ಹೊಯ್ಸಳರ ರಾಜ ವಿಷ್ಣುವರ್ಧನನ ಗರುಡನಾಗಿದ್ದವರು ಯಾರು ಅಂತ ಹೇಳಿ. ಹೊಯ್ಸಳರ ಅರಸ ವಿಷ್ಣುವರ್ಧನನ ಗರುಡನಾಗಿ ಇದ್ದವನ ಹೆಸರನ್ನು ತಿಳಿಸ್ಬೇಕಾಗತ್ತೆ. ಅವರನ್ನ ಗರುಡ ಅಂತ ಕರೀತಾರೆ, ಯಾಕೆಂದ್ರೆ ಅವ್ರು ಯಾವಾಗಲೂ ಅರಸರ ಪ್ರಾಣ ರಕ್ಷಣೆಗೆ ಅವ್ರ ಜೊತೆಲೇ ಇರ್ತಾ ಇದ್ರಂತೆ. ಹಾಗೆಲ್ಲ ಕೇಳಿದ್ರೆ ಅವರ ಸಂಖ್ಯೆ 100 to 1,000 ಇದ್ದಂತೆ. ಇವರು ವಿಶ್ವಾಸ, ಶೌರ್ಯ, ತ್ಯಾಗಗಳ ಪ್ರತೀಕದಂತೆ ಇರ್ತಾ ಇದ್ರಂತೆ. ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಅರಸರು ನಿಧನರಾದಾಗ ಈ ಗರುಡರು ಅಂತ ಏನಿದ್ದಾರೆ ಅವರು ಸಹ ದೇಹ ತ್ಯಾಗ ಮಾಡ್ತಾ ಇದ್ರಂತೆ. ಅಷ್ಟರ ಮಟ್ಟಿಗೆ ಅರಸರ ಜೊತೆ ಅವರು ಇರ್ತಾ ಇದ್ರು. ಸೊ ಅವರನ್ನ ಗರುಡರು ಅಂತ ಕರೆಯಲಾಗತ್ತೆ. ಹಾಗಾದ್ರೆ ವಿಷ್ಣುವರ್ಧನನ ಗರುಡ ಯಾರಾಗಿದ್ರು, ಅವರ ಹೆಸರನ್ನ ತಿಳಿಸಿ ಮತ್ತಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮ್ಮ ಸಂಖ್ಯೆ 9483091029. ಈ ಸಂಖ್ಯೆಗೆ ನಿಮ್ಮ ಉತ್ತರವನ್ನ ವಾಟ್ಸ್ಆಪ್ ಮಾಡಿ.

ಕೆಲವರೇ ರಸಪ್ರಶ್ನೆ ಕ್ವಿಜ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಾಮಾನ್ಯವಾಗಿ ನೀವು ಪ್ರಶ್ನೆಗಳನ್ನ ಕೇಳಿದಾಗ ಮೊದಲು ಮಾಡೋದು ಗೂಗಲ್ ಅಲ್ಲಿ ಸರ್ಚ್ ಮಾಡೋದು, ಅಂದ್ರೆ ಗೂಗಲ್ ಅಲ್ಲಿ ಸಿಕ್ಬಿಡತ್ತೆ ಬೇಗ ಉತ್ತರ ಅಂತ ಹೇಳಿ. ಹಾಗಾಗಿನೇ ಸ್ವಲ್ಪ ಕಷ್ಟದ ಪ್ರಶ್ನೆ ಕೇಳೋಣ, ಗೂಗಲ್ ಅಲ್ಲಿ ನಿಮ್ಗೆ ಸುಲಭವಾಗಿ ಸಿಗದ ಒಂದು ಪ್ರಶ್ನೆಯನ್ನ ಕೇಳೋಣ ಅಂತ ಹೇಳಿ ಈ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಮತ್ತೆ ವಿಶೇಷವಾದ ಮಾಹಿತಿ ಅಂತಲೂ ಹೇಳ್ಬೋದು. ನೋಡಿ, ಒಬ್ಬ ಅರಸನಿಗೆ ಅಂದ್ರೆ ಅರಸ ಏನಾದರೂ ನಿಧನರಾದ್ರೆ ತಾವು ಸಹ ನಿಧನರಾಗುವಂತಹ ಒಂದು ವ್ಯವಸ್ಥೆ ಹೊಂದಿದಂತಹ ಒಂದು ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇಲ್ಲಿ ಹೊಯ್ಸಳರ ಅರಸರ ಪ್ರಾಣ ರಕ್ಷಣೆಗಾಗಿ ಗರುಡರು ಅಂತ ಇರ್ತಾ ಇದ್ರು, ಅದರಲ್ಲಿ ವಿಷ್ಣುವರ್ಧನನ ಗರುಡನಾಗಿ ಯಾರಿದ್ರು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಅಕಸ್ಮಾತ್ ಅರಸ ಸತ್ತರೆ ತಾವು ಸಹ ದೇಹವನ್ನ ತ್ಯಾಗ ಮಾಡ್ತಾ ಇದ್ರಂತೆ ಈ ಗರುಡರು. ಹಾಗಾಗಿ ವಿಷ್ಣುವರ್ಧನನ ಗರುಡನಾದವನಿಗೆ ಒಂದು ಹೆಸರಿದೆ, ಆ ಹೆಸರು ಯಾವುದು ಅಂತ ಹೇಳಿ. ಅನೇಕರು ಕುವರ ಲಕ್ಷ್ಮ ಅಂತಾನು ಸಂದೇಶ ಕಳಿಸಿದಿರಿ, ಆದ್ರೆ ಕುವರ ಲಕ್ಷ್ಮ ಬಲ್ಲಾಳನಿಗೆ ಗರುಡನಾಗಿ ಇದ್ದವನು. ಹಾಗಾದ್ರೆ ವಿಷ್ಣುವರ್ಧನನಿಗೆ, ಹೊಯ್ಸಳರ ಅರಸ ವಿಷ್ಣುವರ್ಧನನಿಗೆ ಗರುಡನಾಗಿ ಇದ್ದವನು ಚೊಕ್ಕಿಮಯ್ಯ ಅಂತ ಹೇಳಿ, ಅವನ ಹೆಸರು ಚೊಕ್ಕಿಮಯ್ಯ ಅಂತ ಹೇಳಿ. ಸಾಕಷ್ಟು ಜನರು ಪ್ರಯತ್ನ ಮಾಡಿದಿರಿ, ಆದರೆ ಸರಿ ಉತ್ತರವನ್ನ ನೀಡಿರೋರು ಯಾರಾದರೂ ಇದ್ದಾರಾ ಅಂತ ನೋಡಿದ್ರೆ ಅನೇಕರ ಉತ್ತರ ಆಗಿರೋದು ಕುವರ ಲಕ್ಷ್ಮಣ ಅಂತ ಹೇಳಿ, ಆದರೆ ಇದಕ್ಕೆ ಸರಿಯಾದ ಉತ್ತರ ಚೊಕ್ಕಿಮಯ್ಯ ಅಂತ ಹೇಳಿ. ನೋಡೋಣ, ಯಾರಾದರೂ ಚೊಕ್ಕಿಮಯ್ಯ ಅಂತ ಹೇಳಿ ಸರಿ ಉತ್ತರವನ್ನು ನೀಡಿದ್ದಾರೆ.

ಅಂದರೆ ಹೊಯ್ಸಳರ ಅರಸ ವಿಷ್ಣುವರ್ಧನನ ಗರುಡ ಯಾರಾಗಿದ್ರು ಅನ್ನೋದಕ್ಕೆ ಸರಿ ಉತ್ತರ ಯಾರಾದರೂ ತಿಳಿಸಿದ್ದಾರಾ? ಬೋಕಿಮಯ್ಯ ಅಂತ ಒಬ್ಬರು ಸಂದೇಶ ಕಳಿಸಿದ್ದಾರೆ. ಇವರು ಮಹೇಶ್ ಬೆಳಗಾವಿ, ವಿಷ್ಣುವರ್ಧನನ ಗರುಡ ಬೋಕಿಮಯ್ಯ ಅಂತ ಹೇಳಿ. ಇರಲಿ, ಚೊಕ್ಕಿಮಯ್ಯ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಅಂತೂ ಪ್ರಯತ್ನ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ವಿವಿಧ ಭಾರತಿ. ಹಾಗಾದರೆ ಒಂದು ಸುಲಭದ ಪ್ರಶ್ನೆಯನ್ನು ಕೇಳೋಣ. ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿದ್ದಾಯಿತು, ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳಿದ್ದು ಆಯಿತು. ಇನ್ನೀಗ ಸಿನಿಮಾಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ, ಬಹುಶಃ ಸುಲಭ ಅನಿಸುತ್ತೆ, ನೋಡೋಣ ಪ್ರಯತ್ನ ಮಾಡಿ. ಕೆಳಗುರೆ, ಭಾರತದಲ್ಲಿ ಅಷ್ಟೇ ಯಾಕೆ, ಏಷ್ಯಾದಲ್ಲೇ ಸಿನಿಮಾ ನಟರೊಬ್ಬರ ಹೆಸರಿನಲ್ಲಿ ಅತಿ ಉದ್ದನೆಯ ರಸ್ತೆ ಇದೆ, ಅದು ಯಾವ ಸಿನಿಮಾ ನಟರ ಹೆಸರಾಗಿದೆ ಅಂತ ಹೇಳಿ. ಭಾರತದಲ್ಲಿ ಸಿನಿಮಾ ನಟರೊಬ್ಬರ ಹೆಸರಿನಲ್ಲಿ ಇರುವಂತಹ ಅತಿ ಉದ್ದನೆಯ ರಸ್ತೆ ಇದೆ, ಆ ರಸ್ತೆಗೆ ಯಾವ ಸಿನಿಮಾ ನಟರ ಹೆಸರನ್ನು ಇಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ. ಉತ್ತರ ಗೊತ್ತಿದ್ರೆ 9483091091 ಈ ಸಂಖ್ಯೆಗೆ ಕಳುಹಿಸಿಕೊಡಿ.

ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಭಾರತದಲ್ಲೇ ಸಿನಿಮಾ ನಟರೊಬ್ಬರ ಹೆಸರಿನಲ್ಲಿ ಇರುವಂತಹ ಅತಿ ಉದ್ದನೆಯ ರಸ್ತೆ, ಅದು ಯಾವ ಸಿನಿಮಾ ನಟರ ಹೆಸರನ್ನ ಆ ಒಂದು ಉದ್ದನೆಯ ರಸ್ತೆಗೆ ಇಡಲಾಗಿದೆ ಅಂತ ಹೇಳಿ. ಸಿನಿಮಾ ನಟರ ಹೆಸರಲ್ಲಿ ಇರುವಂತಹ ಉದ್ದನೆಯ ರಸ್ತೆ ಇದೆ ಭಾರತ ದೇಶದಲ್ಲಿ, ಅದು ಯಾವ ನಟರ ಹೆಸರಲ್ಲಿ ಇರುವಂಥದ್ದು ಅಂತ ಹೇಳಿ. ಇದಕ್ಕೆ ಸರಿ ಉತ್ತರವನ್ನು ನಾನೇ ಹೇಳಿಬಿಡ್ತೀನಿ, ಆನಂತರ ನಿಮ್ಮ ಉತ್ತರಗಳನ್ನು ಪರಿಶೀಲನೆ ಮಾಡೋಣ. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅನ್ನೋದು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರನ್ನು ಒಂದು ರಸ್ತೆಗೆ ಇಡಲಾಗಿದೆ, ಅದು ಭಾರತದಲ್ಲಿ ಸಿನಿಮಾ ನಟರ ಹೆಸರಲ್ಲಿ ಇರುವಂತಹ ಅತಿ ಉದ್ದನೆಯ ರಸ್ತೆ ಆಗಿದೆ. ಇದು ಎಲ್ಲಿರೋದು ಕೇಳಿದ್ರೆ, ಹೌದು, ಬೆಂಗಳೂರಿನ ಪ್ರಸಿದ್ಧ ಬನಶಂಕರಿ ದೇವಸ್ಥಾನದಿಂದ ಆರಂಭ ಆಗಿ ಕೆಂಗೇರಿಯವರೆಗೆ ಸಾಗತ್ತೆ ಈ ಒಂದು ರಸ್ತೆ. ಈ ರಸ್ತೆಯ ಉದ್ದ 14.5 ಕಿಲೋಮೀಟರ್. ಈ ಒಂದು ರಸ್ತೆಯ ಉದ್ದ 14.5 ಕಿಲೋಮೀಟರ್. ಉತ್ತರ ಗೊತ್ತಾಗಿದೆ ಅಲ್ವಾ, ಮಾಹಿತಿಯೂ ಗೊತ್ತಾಗಿದೆ. ಹಾಗಾದರೆ ಇದಕ್ಕೆ ಉತ್ತರವನ್ನು ತಿಳಿಸ್ಕೊಟ್ಟಂತಹ ನಮ್ಮ ಕೇಳುಗರ ಹೆಸರುಗಳನ್ನು ಓದ್ತಾ ಹೋಗೋದಾದರೆ, ಮೊದಲ ಬಾರಿಗೆ ಸರಿ ಉತ್ತರವನ್ನು ನೀಡಿದ್ದು ನೇತ್ರ ಕೆಂಗೇರಿಯಿಂದ. ಆನಂತರ ಅನೇಕರು ಸಂದೇಶವನ್ನು ಕಳಿಸಿದ್ದೀರಿ, ಸರಿ ಉತ್ತರವನ್ನು ನೀಡೋ ಪ್ರಯತ್ನವನ್ನು ಮಾಡಿದ್ದೀರಿ. ಓಕೆ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹನುಮಂತಪ್ಪ ಮಡಿವಾಳ್ ಜಗಳೂರಿಂದ, ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಜೊತೆಗೆ ಜಗದಾಂಬಿಕಾ ಹಂಸವೇಣಿಯವರು ಡಾಕ್ಟರ್ ರಾಜ್ಕುಮಾರ್ ಅಂತ ಬರೆದು ಆನಂತರ ಎಡಿಟ್ ಮಾಡಿದ್ದಾರೆ. ಇದಕ್ಕೆ ಸರಿ ಉತ್ತರ ವಿಷ್ಣುವರ್ಧನ್ ಅಂತ ಹೇಳ್ತಾ ಇದ್ದೀರಿ. ಹಾಗೆ ಇನ್ನೊಂದಷ್ಟು ಜನರ ಹೆಸರನ್ನು ನೋಡೋದಾದರೆ, ಶಿವಶಂಕರ್ ವೇದಾವತಿ ಆನೇಕಲ್ಲಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಇರಬಹುದಾ ಅಂತ ಹೇಳಿ ಕೆಲವರು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ಖಂಡಿತ ಅಲ್ಲ, ವಿಷ್ಣುವರ್ಧನ್ ಅವರ ಹೆಸರನ್ನು ಇಡಲಾಗಿದೆ, ಅದು ಭಾರತದಲ್ಲಿ ಅತಿ ಉದ್ದನೆಯ ರಸ್ತೆ ಅನ್ನೋ ಹೆಮ್ಮೆಗೆ ಪಾತ್ರ ಆಗಿದೆ. ಇನ್ನು ರಮ್ಯಾ ಚಲ್ಲಹಳ್ಳಿ, ಶ್ವೇತಾ ಎಸ್ರಾವ್ ಸುಳ್ಯ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ವರಲಕ್ಷ್ಮೀ ಮೋಹನ್ ಹೆಸರಘಟ್ಟದಿಂದ, ಹಾಗೆ ಗೀತಾ ಜೋಶಿಯವರು ಸಹ ಸರಿ ಉತ್ತರವನ್ನು ನೀಡಿದ್ದಾರೆ. ಹೆಬ್ಬಾಳದ ರಮೇಶ್ ಅವರು, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಜಿಎನ್ ಬಸವರಾಜ್ ಚಿತ್ರದುರ್ಗದಿಂದ, ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ಹೇಳಿ, ಕಬಾಡಿ ಇಂದಿರಾ ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ, ಯತೀಶ್ ಚಾಮರಾಜನಗರದಿಂದ, ಹಾಗೆ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಸುದರ್ಶನ್ ರಾಜಗೋಪಾಲ ನಗರದಿಂದ, ಹಾಗೆ ಶರತ್ ಪದ್ಮಜಾ ಬಿಡೆ ಹಂಪಿನಗರ ಬೆಂಗಳೂರಿನಿಂದ, ನಂದಕಿಶೋರ್ ಬಸವನಗುಡಿ ಬೆಂಗಳೂರಿನಿಂದ ಸಹ ಸರಿ ಉತ್ತರವನ್ನು ನೀಡಿದ್ದಾರೆ. ಶಾಂತಿನಿ ಹಾಸನದಿಂದ, ಉಮೇಶ ನಾರಾಯಣಸ್ವಾಮಿಯವರು ಸಹ ಸರಿ ಉತ್ತರವನ್ನು ನೀಡಿದ್ದಾರೆ. ಬನಶಂಕರಿಯಿಂದ ಕೆಂಗೇರಿವರೆಗೆ ಅಂತ ಹೇಳಿ ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ ಸರಿ ಉತ್ತರವನ್ನು ನೀಡಿದ್ದಾರೆ ಸುಮಾ ಚಿಕ್ಕಮಗಳೂರು. ಹಾಗೆ ಸಿಜಿ ನಾರಾಯಣಸ್ವಾಮಿ ಮಾಲೂರಿಂದ ಸರಿ ಉತ್ತರವನ್ನು ನೀಡಿದ್ದಾರೆ. ಉದಯ್ ಕರ್ಕೇರ ಉಡುಪಿಯಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹಾಗೆ ಜಿಎಸ್ ಚಂದನ ಚಿತ್ರದುರ್ಗದಿಂದ, ಅಶ್ವಿನಿ ಕುಮಾರ್ ಬಸವೇಶ್ವರ ನಗರ ಬೆಂಗಳೂರಿನಿಂದ, ಅನುಪಮ ಕುಮಾರ್ ಪಾರ್ಕ್ನಿಂದ, ಹೀಗೆ ಅನೇಕರು ಸಂದೇಶ ಕಳಿಸಿದಿರಿ. ನಿಮ್ಮೆಲ್ಲರ ಪ್ರೀತಿಯ ಉತ್ತರಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇರೋದು ವಿವಿಧ ಭಾರತಿ.

ಕೆಳಗುರೆ, ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಯಿತು, ಇತಿಹಾಸಕ್ಕೆ ಸಂಬಂಧಿಸಿದ್ದು ಜೊತೆಗೆ ಸಿನಿಮಾಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ರಿ. ಇನ್ನೀಗ ಸೈನ್ಸ್ಗೆ ಸಂಬಂಧಪಟ್ಟಂತಹ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಒಂದು ರೀತಿ ಟ್ರಿಕ್ಕಿ ಆಗಿದೆ ಈ ಒಂದು ಪ್ರಶ್ನೆ, ತುಂಬ ಚೆನ್ನಾಗಿದೆ, ನಿಮಗೆ ಇಷ್ಟ ಆಗುತ್ತೆ. ನೋಡೋಣ, ಇದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನ ಮಾಡಿ ಕೇಳಿದ್ರೆ. ಒಂದು ಅಧ್ಯಯನದ ಪ್ರಕಾರ ಈ ಇರುವೆಗಳು ಆಹಾರ ಸಂಗ್ರಹ ಮಾಡುತ್ತವಲ್ಲ, ಅವುಗಳ ಬಗ್ಗೆ ಅಧ್ಯಯನ ಮಾಡಲಾಯ್ತಂತೆ. ಅದರಲ್ಲಿ ವರದಿ ಪ್ರಕಾರ ಏನು ಬಂದಿದೆ ಅಂದರೆ, ಇರುವೆಗಳು ಗೂಡುಗಳಲ್ಲಿ ಚಳಿಗಾಲಕ್ಕಾಗಿ ಏನು ಧಾನ್ಯಗಳನ್ನು ಬೀಜಗಳನ್ನು ಸಂಗ್ರಹ ಮಾಡುತ್ತವೆ, ಅವುಗಳನ್ನು ಒಡೆದು ಎರಡು ಭಾಗವಾಗಿ ಮಾಡಿ ಸಂಗ್ರಹ ಮಾಡುತ್ತವಂತೆ. ಅದಕ್ಕೆ ಕಾರಣ ಏನು ಗೊತ್ತಾ, ಆ ಒಂದು ಬೀಜ ಆ ಗೂಡಲ್ಲಿ ಮೊಳಕೆ ಹೊಡಿಬಾರದು ಅನ್ನೋ ಕಾರಣಕ್ಕೆ ಇರುವೆಗಳು ಬೀಜವನ್ನು ಎರಡು ಭಾಗ ಮಾಡಿ, ಅದನ್ನು ಒಡೆದು ಎರಡು ಭಾಗ ಮಾಡಿ ಆ ನಂತರ ಸಂಗ್ರಹ ಮಾಡುತ್ತವೆ. ನೋಡಿ ಎಷ್ಟು ಬುದ್ಧಿವಂತ ಇರುವೆಗಳು ಇದ್ದಾವೆ ಅಲ್ವಾ. ಆದರೆ ಕೇಳಿದ್ರೆ, ಒಂದು ಬೀಜವನ್ನು ಮಾತ್ರ ಇರುವೆಗಳು ನಾಲ್ಕು ತುಂಡುಗಳಾಗಿ ಒಡೆಯುತ್ತವೆ. ಯಾಕೆ ಗೊತ್ತಾ, ಆ ಒಂದು ಸೀಡ್ ಏನಿದೆ, ಬೀಜ ಏನಿದೆ, ಅದು ಎರಡು ಭಾಗ ಆದರೂ ಸಹ ಮೊಳಕೆ ಹೊಡೆಯುವಂತಹ ಧಾನ್ಯ ಆಗಿದೆ. ಹಾಗಾದರೆ ಎರಡು ಭಾಗ ಆದ್ರೂ ಮೊಳಕೆ ಬರುವಂತಹ ಧಾನ್ಯದ ಹೆಸರನ್ನು ನೀವು ಹೇಳಬೇಕು. ಎರಡು ಭಾಗ ಮಾಡಿದರೂ ಈ ಒಂದು ಧಾನ್ಯ ಮೊಳಕೆ ಹೊಡೆಯುತ್ತೆ, ಅದು ಯಾವ ಧಾನ್ಯ ಅಂತ ಹೇಳಿ ನೀವು ನಮಗೆ ಮೆಸೇಜನ್ನು ಮಾಡಬೇಕು 9483091091 ಈ ಸಂಖ್ಯೆಗೆ.

ಹಾಗೆ ಇರುವೆಗಳಿದೆಯಲ್ಲ, ತುಂಬಾನೇ ಬುದ್ಧಿವಂತ ಕೀಟಗಳು ಅಂತ ಹೇಳ್ಬೋದು. ಅವುಗಳು ಧಾನ್ಯವನ್ನ ಸಂಗ್ರಹ ಮಾಡ್ಬೇಕಾದ್ರೆ ಅದನ್ನ ಒಡೆದು ಎರಡು ಭಾಗ ಮಾಡಿ ಗೂಡಿನಲ್ಲಿ ಸಂಗ್ರಹ ಮಾಡತ್ವಂತೆ. ಯಾಕೆ ಅಂದ್ರೆ ಅದು ಮೊಳಕೆ ಉಡಿಬಾರದು ಅನ್ನೋ ಕಾರಣಕ್ಕೆ. ಆದ್ರೆ ಒಂದು ಬೀಜವನ್ನ ಮಾತ್ರ ಸಂಗ್ರಹ ಮಾಡ್ಬೇಕಾದ್ರೆ ಅದನ್ನ ನಾಲ್ಕು ಭಾಗಗಳಾಗಿ ಮಾಡಿ ಸಂಗ್ರಹ ಮಾಡತ್ವೆ ಅಂತ ಒಂದು ಅಧ್ಯಯನ ಹೇಳುತ್ತೆ. ಆ ಬೀಜದ ಹೆಸರೇನು? ಯಾಕೆ ಅಂದ್ರೆ ಅದು ಎರಡು ಭಾಗ ಮಾಡಿದ್ರು ಸಹ ಮೊಳಕೆ ಹೊಡೆಯುತ್ತೆ, ಹಾಗಾಗಿ ನಾಲ್ಕು ಭಾಗ ಮಾಡತ್ವೆ ಇರುವೆಗಳು ಅಂತ ಹೇಳಿ. ಹಾಗಾದ್ರೆ ಆ ಒಂದು ಸೀಡ್ಸ್ನ ಹೆಸರು ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಅದಕ್ಕೆ ಉತ್ತರ ಏನು ಗೊತ್ತಾ? ಕೊತ್ತಂಬರಿ ಬೀಜ. ಹೌದು, ಕೊತ್ತಂಬರಿ ಬೀಜ ಅಂತ ಯಾರೆಲ್ಲ ಸರಿ ಉತ್ತರವನ್ನು ನೀಡಿದ್ದೀರಿ ಅಂತ ನೋಡೋದಾದರೆ, ಮೊದಲ ಬಾರಿಗೆ ಸರಿ ಉತ್ತರವನ್ನು ನೀಡಿದ್ದು ಜಗದಾಂಬಿಕಾ ಹಂಸವೇಣಿ, ಆನಂತರ ರಾಧಾಕೃಷ್ಣ ಚೆಲ್ಲಹಳ್ಳಿ, ಸುದರ್ಶನ್ ರಾಜಗೋಪಾಲ ನಗರದಿಂದ ಸರಿ ಉತ್ತರವನ್ನು ನೀಡಿದ್ದಾರೆ, ಧನಿಯಾ ಅಂತ ಹೇಳಿ ವರಲಕ್ಷ್ಮಿ ಪೀಣ್ಯದಿಂದ. ಹೌದು, ಧನಿಯಾ ಕೊತ್ತಂಬರಿ ಬೀಜ ಎಲ್ಲವೂ ಆಗುತ್ತೆ. ಇನ್ನು ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಹೊನ್ನೂರಲ್ಲಿ ಹನುಮಂತಪುರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಿ ಎನ್ ಬಸವರಾಜ್ ಚಿತ್ರದುರ್ಗದಿಂದ, ಹೆಸರು ಕಾಳು ಹುರುಳಿಕಾಳು ಅಂತ ಒಂದಷ್ಟು ಜನ ಲಿಸ್ಟನ್ನು ಕಳಿಸ್ತಾ ಇದ್ದೀರಿ, ಖಂಡಿತ ಅಲ್ಲ. ಹಾಗೆ ಧನಿಯಾ ಅಂತ ಹೇಳಿ ವಿಜಯ್ ಕುಮಾರ್ ಮುಳೆ ಶಿರಾಳಕೊಪ್ಪದಿಂದ ಸಂದೇಶ ಕಳಿಸಿದ್ದಾರೆ. ಕೊತ್ತಂಬರಿ ಬೀಜ ಅಂತ ಹೇಳಿ ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನೋಡಿ, ನಾವು ಎರಡೂ ಪ್ರಶ್ನೆಗೂ ಉತ್ತರವನ್ನು ಕೊಟ್ಟಿದ್ದೀವಿ, ಆದರೆ ಯಾಕೆ ನಮ್ಮ ಹೆಸರನ್ನು ಹೇಳಲ್ಲ ಅಂತ ಹೇಳಿ ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿಂದ ಸಂದೇಶ ಕಳಿಸಿದ್ದಾರೆ. ಕೇಳಿದ್ರೆ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಸರಿಸುಮಾರು 40-50 ಸಂದೇಶಗಳು ಬರುತ್ತವೆ. ಆ 50 ಸಂದೇಶಗಳನ್ನು ನಾನು ಓದಿದ್ರೆ ಹೆಚ್ಚು ಪ್ರಶ್ನೆಗಳನ್ನು ಕೇಳೋದಕ್ಕಾಗೋದಿಲ್ಲ ಅಲ್ವಾ? ಹಾಗಾಗಿ ಆರಂಭದಲ್ಲಿ ಬಂದಂತಹ 15-20 ಸಂದೇಶಗಳನ್ನು, ಅಂದರೆ ಹೆಸರುಗಳನ್ನು ಓದಲಾಗತ್ತೆ. ತುಂಬ ತಡವಾಗಿ ಬಂದಂತಹ ಉತ್ತರಗಳನ್ನು ಪರಿಗಣಿಸೋದಿಲ್ಲ ಅಲ್ವಾ? ಹಾಗಾಗಿ ಕೋಪ ಬೇಡ ಅಂತ ಹೇಳೋಣ. ಇನ್ನು ಕೌಸಲ್ಯ ಬನಶಂಕರಿಯಿಂದ ಕಡಲೆ ಅಂತ ಸಂದೇಶ ಕಳಿಸ್ತಿದ್ದೀರಿ, ಖಂಡಿತ ಅಲ್ಲ. ಕೆಲವರು ಹುರುಳಿಕಾಳು ಅಂತಲೂ ಮೆಸೇಜ್ ಮಾಡಿದ್ದೀರಿ, ಆದರೆ ಸರಿಯಾದ ಉತ್ತರ ಕೊತ್ತಂಬರಿ ಬೀಜ. ಇದಕ್ಕೆ ಸರಿ ಉತ್ತರವನ್ನು ನೀಡಿದ್ದಾರೆ ಗೀತಾ ಜೋಶಿ ಅವರು. ಹಾಗೆ ಸರಿ ಉತ್ತರ ಕೊಟ್ಟವರ ಹೆಸರನ್ನು ನೋಡೋದಾದರೆ ಬೀದರ್ ಗಣೇಶ್ ನಗರ ಮುದ್ದಾ ಮಹೇಶ್ ಇವರು ಸಹ ಸರಿ ಉತ್ತರವನ್ನು ನೀಡಿದರು. ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ, ಶಾಂತಿನಿ ಹಾಸನದಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಶೇಂಗಾನ ಅಂತ ಹೇಳಿ ಕೆಲವರು ಸಂದೇಶ ಕಳಿಸಿದಿರಿ, ಖಂಡಿತ ಅಲ್ಲ. ಕೊತ್ತಂಬರಿ ಬೀಜ ಅಂತ ಹೇಳಿ ಪೂರ್ಣಿಮಾ ಮೇಸ್ತ್ರಿ ಜಯನಗರ್ ನಾರಾಯಣಪುರ ಧಾರವಾಡದಿಂದ ಸಹ ಸರಿ ಉತ್ತರವನ್ನು ನೀಡಿದ್ದಾರೆ. ಹಾಗೆ ಹುರುಳಿ ಅಂತಲೂ ಕೆಲವರು ಹೇಳ್ತಾ ಇದ್ದೀರಿ, ಸರಿ ಉತ್ತರ ಆಗಿತ್ತು ಧನಿಯಾ ಕೊತ್ತಂಬರಿ ಬೀಜ ಅನ್ನೋದು. ಓಕೆ, ಈಗ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳುವಂತಹ ಸಮಯ ಬಂದಿದೆ. ಕೇಳಿದ್ರೆ ಯಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಕೆಲವರ ಹೆಸರು ಹೇಳದೇ ಇರ್ಬೋದು, ಆದರೆ ನಿಮಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಕೊನೆಯ ಹಾಡು, ಈ ಹಾಡನ್ನು ಕೇಳಿ. ಎಸ್, ಡೋಂಟ್ ವಾರಿ ಜಸ್ಟ್ ಫ್ಲೈ.

ಚಂದದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಸಮಯ 2 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಟ್ಯೂನ್ ಮಾಡಿ 102.9 FM.

0: medals at the Asian Games 2026. The current tally includes 5 gold, 21 silver and 22 bronze medals. And now before we end the bulletin, the headlines once again. External Affairs Minister Dr. S. Jaishankar says border standoff resolution has helped improve India-China ties. India emerging as a major aviation hub and on the way to become the world's third largest aviation market, says Civil Aviation Minister K. Ram Mohan Naidu. India and Saudi Arabia review cooperation in defense, security, trade, investment, energy and technology on sidelines of AIIB annual meeting in Doha. Election Commission issues notification for biennial elections for 11 Rajya Sabha seats. And in Asian Games 2026, Neeru Tanda scripts history with India's first individual Asian Games gold at Women's Individual Trap event. With that, we end the midday news.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 2:15. ಇದೀಗ ಕಾರ್ಯಕ್ರಮ ಸ್ಪಂದನ. ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಾನು ಚಂದು, ಬಾನುಲಿ ಬಂಧು
2: ನಿಮ್ಮ ಜೊತೆ ಇದ್ದೀನಿ. ನಾನು ನಿಮ್ಮದೇ ಧ್ವನಿ ಬಿ ಕೆ ಸುಮತಿ.
1: ನೋಡಿ ನೋಡಿ ನೋಡಿ, ನಾವು ನಮಸ್ಕಾರ ಅಂತ ಇದ್ದ ತಕ್ಷಣ ಎಷ್ಟೊಂದು ಜನ ನಮಸ್ಕಾರ, ನಾವು ನಿಮ್ಮ ಜೊತೆಯಾಗಿದ್ದೀವಿ ಅಂತ ಹೇಳಿ ಯಾರ್ಯಾರು ಎಲ್ಲೆಲ್ಲಿಂದ ಮೆಸೇಜ್ ಮಾಡ್ತಾ ಇದ್ದಾರೆ ನೋಡಿ.
2: ಯಾರ್ಯಾರು ಅನ್ನೋದು ನಮಗಷ್ಟು ಗೊತ್ತಾಗದೆ ಹೋದರೂ ಕೂಡ ಈ ಎಲ್ಲೆಲ್ಲಿಂದ ಅನ್ನೋದಿದೆಯಲ್ಲ, ಇದಂತೂ ಖಂಡಿತ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಚಂದು. ಯಾಕೆಂದರೆ ಎಲ್ಲೆಲ್ಲಿಂದ ಅಂದಾಗ ಎಲ್ಲೆಲ್ಲಿಂದ ಹೇಳು ನೋಡೋಣ.
1: ಕರ್ನಾಟಕದಿಂದ ಹಿಡಿದು ಮಧ್ಯಪ್ರದೇಶ, ಅಸ್ಸಾಂ, ಭೂಪಾಲ್, ಅಮೆರಿಕಾ, ಕೆನಡಾ, ಆಸ್ಟ್ರೇಲಿಯಾ, ಜಾಲಹಳ್ಳಿ, ಕಲಬುರಗಿ, ಬೀದರ್, ಬಳ್ಳಾರಿ, ಹೀಗೆ ಎಷ್ಟು ಊರುಗಳ ಹೆಸರು ಹೇಳ್ತಾ ಹೋಗಬಹುದು ನಾವು.
2: ಎಷ್ಟು ಜಿಲ್ಲೆಗಳು ಇದೆಯೋ ಅಷ್ಟೂ ಜಿಲ್ಲೆಗಳಿಂದ, ಎಷ್ಟು ರಾಜ್ಯಗಳಿದೆಯೋ ಬಹುತೇಕ ರಾಜ್ಯಗಳಿಂದ, ಆಮೇಲೆ ಕೆಲವು ಬೇರೆ ಬೇರೆ ದೇಶಗಳಿಂದ ಅಂತೂ ಮೇಲ್ ಅಂದರೆ ಸಂದೇಶ ಮತ್ತು ಮೇಲ್ ಬರುತ್ತೆ ಅನ್ನೋದು ತುಂಬ ತುಂಬ ಖುಷಿ. ಅದು ಆಕಾಶವಾಣಿಯ ಹೆಮ್ಮೆ.
1: ಹೌದು, ಅದು ಯಾಕಂದರೆ ನಮ್ಮೂರಿನ ಭಾಷೆ, ನಮ್ಮ ಭಾಷೆ ಏನೋ ಒಂಥರ ಅವ್ರಿಗೆ ನಮ್ಮೂರನ್ನವ್ರ ಜೊತೆಗೆ ಮಾತಾಡ್ತಾ ಇದ್ದೀವಿ ಎನ್ನುವಂಥ ಒಂದು ಫೀಲಿಂಗ್ ಕೊಡುತ್ತೆ. ಅದಕ್ಕೆ ಅವ್ರಿಗೆ ಸಂದೇಶ ಕಳಿಸೋದು ತುಂಬಾ ಖುಷಿ ಕೊಡುತ್ತೆ.
2: ಯಾವುದೋ ಗೊತ್ತು ಗುರಿ ಇಲ್ಲದ ನಮಗೆ ಅರ್ಥವಾಗದ ಭಾಷೆ ಅವರ ಜೊತೆಗೆ ಇದ್ದಾಗ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ಏನಪ್ಪ ಅಂತ ಒಂದ್ ಸಣ್ಣ ಕನ್ನಡದ ಪದ ಕಿವಿಗೆ ಬಿದ್ದುಬಿಟ್ರೆ ಅಯ್ಯೋಯ್ಯೋ ಏನೋ ದೊಡ್ಡ ನಮಗ್ ಸ್ವರ್ಗನೇ ಸಿಕ್ಕಂಗ, ನಮ್ಮೂರವ್ರ ಯಾರೋ ಕನ್ನಡ ಮಾತಾಡ್ತಿದಾರಲ್ಲ ಅಂತ ಕಿವಿ ಅಲ್ಲೇ ಹೋಗುತ್ತಲ್ಲ.
1: ಹಾಗೇನೆ ಈಗ ಅದಕ್ಕೆ ನೋಡಿ, ನಾವು ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಮಾತಾಡಿ ಅಂತ ಹೇಳಿದಾಗ ಎಷ್ಟೊಂದು ಜನ ನಮ್ಮೂರಿನ ಬಗ್ಗೆ ಹೇಳಬೇಕು, ನಮ್ಮ ದೇವಸ್ಥಾನ ಬಗ್ಗೆ ಹೇಳಬೇಕು, ನಮ್ಮಲ್ಲೊಂದು ಪ್ರವಾಸಿ ತಾಣ ಇದೆ ಅದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡು ಮೆಸೇಜ್ಗಳಾದರೂ ಮಾಡ್ತಾರೆ. ಕೊನೆ ಪಕ್ಷ ಕರೆ ಸಿಗದೆ ಹೋದರೂ ಪರವಾಗಿಲ್ಲ, ತಲುಪಿಸ್ಬಿಡ್ಬೇಕು ಸುದ್ದಿನ ಅನ್ನೋ ಒಂದು ಧಾವಂತದಲ್ಲಿ ಕರೆ ಮಾಡ್ತಾರೆ.
2: ಅಂದರೆ ಒಂಥರ ನೋಡ್ತಾ ಇದ್ರೆ ನಮ್ಮೂರು, ನಮ್ಮ ಜನ, ನಮ್ಮ ಭಾಷೆ, ಈ ನಾವು, ನಮ್ಮ ದೇಶ ಅನ್ನೋದೆಲ್ಲ ಇದೆಯಲ್ಲ, ಅದೊಂಥರ ಒಂದು ಭಾವುಕತೆ ಅಲ್ವಾ?
1: ಖಂಡಿತವಾಗ್ಲೂ ಭಾವುಕತೆ, ಅದೊಂದು ಸೆಳೆತ, ಅದೊಂದು ಪ್ರೀತಿ, ಅದೊಂದು ಭಕ್ತಿ. ಹೀಗೆ ಅವರವ್ರ ಭಾವಕ್ಕೆ ಅದು ಯಾವ ತರ ಬೇಕಾದ್ರೂ ಎಳ್ಕೊಂಡು ಹೋಗುತ್ತೆ ನಮ್ಮೂರಿನ ಒಂದು ನಂಟು.
2: ಮತ್ತೆ ನಮ್ಮೂರು ಅಂದಾಗ ಯಾರಾದರೂ ನಮ್ಮೂರನ್ನ ಬೈದು ಬಿಟ್ರೆ ಅಥವಾ ನಿಮ್ಮೂರು ಚೆನ್ನಾಗಿಲ್ಲ ಅಂತ ಯಾರಾದರೂ ಅನ್ಬಿಟ್ರೆ ಎಷ್ಟು ಕೋಪ ಬರುತ್ತಲ್ವಾ?
1: ಅದು ಒಂದು ವಿಷಯ. ಅಥವಾ ನಮ್ಮೂರಲ್ಲೇ ಇದ್ದುಕೊಂಡು ಅಯ್ಯೋ ಈ ಊರಾ, ಈ ಊರಲ್ಲಿ ಹಂಗೆ, ಈ ಊರಲ್ಲಿ ಹಿಂಗೆ, ನಮ್ಮೂರೇ ಚಂದಪ್ಪ, ನಮ್ಮೂರಲ್ಲಿ ಹಂಗಿದೆ, ನಮ್ಮೂರಲ್ಲಿ ಹಿಂಗಿದೆ ಅಂದ್ರೂ ಒಂಥರ ನಮ್ಮೂರಲ್ಲೇ ಇದ್ದಾರೆ, ನಮ್ಮೂರ ಬಗ್ಗೆನೇ ಮಾತಾಡ್ತಾರಲ್ಲ ಅಂತ ಸಿಟ್ಟು ಬರುತ್ತೆ
2: ಅಲ್ವಾ? ಹೌದು, ಅದರಲ್ಲೂ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ರೀತಿ ಆಗೋದುಂಟು. ನಗರಗಳಿಗೆ ಜನ ಏನು ಮಾಡ್ತಾರೆ, ಒಂದು ಬೇರೆ ಬೇರೆ ಪುಟ್ಟ ಪುಟ್ಟ ಹಳ್ಳಿಗಳಿಂದ ಅಥವಾ ಬೇರೆ ಜಾಗಗಳಿಂದ ಅಲ್ಲಿಗೆ ಬಂದಿರ್ತಾರೆ. ಅವರಿಗೆ ಅವರೂರಿನ ಬಗ್ಗೆ ಒಂದು ಪ್ರೀತಿ ಮಮಕಾರ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಈ ನಗರದ ಬದುಕು ಅವರಿಗೆ ಕಷ್ಟ ಆಗ್ತಾ ಇರುತ್ತೆ, ಎಲ್ಲೋ ಒಂದು ಕಡೆ ಟ್ರಾಫಿಕ್ ಸಮಸ್ಯೆ ಇರ್ಬೋದು ಅಥವಾ ನಗರದಲ್ಲಿ ಉಂಟಾಗುವ ಜನಸಂದಣಿ, ದಟ್ಟಣೆ, ಇವೆಲ್ಲವೂ ಕೂಡ ಒಂದು ರೀತಿ ಕಷ್ಟ ಅಂತ ಅನಿಸುತ್ತೆ. ಆದರೆ ಬದುಕಿಗಾಗಿ ಬರಲೇಬೇಕು, ಕೆಲಸ ಮಾಡಲೇಬೇಕು, ಆ ಒತ್ತಡಕ್ಕೆ ಅವರು ಸಿಲುಕಿರ್ತಾರೆ. ಆಗ ಹೇಳ್ತಾರೆ, ನಮ್ಮೂರು ಎಷ್ಟು ಚೆನ್ನಾಗಿದೆ, ಈ ಊರು ಬರೀ ಗಲೀಜು, ಈ ಊರಲ್ಲಿ ತುಂಬ ಒತ್ತಡ ಆಗುತ್ತೆ, ಈ ಊರಲ್ಲಿ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗಬೇಕಾದ್ರೆ ಇಷ್ಟು ಗಂಟೆ ತಗೊಳ್ಳುತ್ತೆ, ನಾನಂತೂ ಈ ಊರಿಗೆ ಬರೋದೇ ಇಲ್ಲಪ್ಪ, ನಂಗೆ ಈ ಊರಂದರೆ ಸಮಾಧಾನನೇ ಇಲ್ಲಪ್ಪ, ಏನೋ ಬಂದಿದ್ದೀವಿ ಅಷ್ಟೆ ಅಂತ. ಅಂದರೆ ಈ ಊರು ಏನು, ನೀವು ಬದುಕ್ತಾ ಇರುವ ಊರು, ನಿಮಗೆ ಅನ್ನ ಕೊಟ್ಟ ಊರು, ನಿಮಗೆ ಬದುಕು ಕೊಟ್ಟ ಊರನ್ನ ನೀವು, ಈ ಊರು ನನಗಿಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ

0: ಇಲ್ಲ ಅಂತ ಅಂತ ಇದ್ರೆ ಅದು ಹೇಗೆ?
1: ಮತ್ತೆ ಯಾರಿಂದಾಗಿ, ಈಗ ಈ ಊರು ಮೊದಲು ತುಂಬಾನೇ ಚೆನ್ನಾಗಿತ್ತು, ಎಲ್ಲಾ ಕಡೆಗಳಿಂದಾನು ಕೂಡ ಬದುಕಿಗೋಸ್ಕರ, ಉದ್ಯೋಗ ವಿದ್ಯೆಗೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಇಲ್ಲಿಗೆ ಬಂದು ನಾವಿಲ್ಲಿ ಎಲ್ಲಾ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದೀವಿ. ಆದ್ರೂ ನಮಗೆ ಈ ಊರಂದ್ರೆ ಕಷ್ಟ, ಈ ಊರಲ್ಲಿ ಅವ್ರು ಹಾಗೆ ಇವ್ರು ಹೀಗೆ, ನೀರಿಲ್ಲ ರಸ್ತೆ ಇಲ್ಲ ಹೀಗೆಲ್ಲ ಹೇಳ್ತಾ ಹೋದ್ರೆ ಯಾಕೆ ಹೀಗಾಯ್ತು, ನಾವೆಲ್ಲರೂ ಸೇರ್ಕೊಳ್ತಾನೆ ಹೀಗಾಯ್ತು, ಒಂದು ಸಮಾಧಾನ ಒಂದು ಯೋಚನೆ ಮಾಡ್ಬೇಕಾಗತ್ತೆ. ನಾವು ಇಲ್ಲಿಂದ ಎಲ್ಲವನ್ನು ಪಡ್ಕೊಂಡ ಮೇಲೆ ದೋಷಿಸೋದು ಯಾಕಪ್ಪ?
0: ಈ ಊರಾಗ್ಲಿ ಆ ಊರಾಗ್ಲಿ, ಆ ನಗರ ಆಗ್ಲಿ ಈ ನಗರ ಆಗ್ಲಿ, ಈ ದೇಶ ಆಗ್ಲಿ ಆ ದೇಶ ಆಗ್ಲಿ, ಎಲ್ಲ ಕಡೆ ಇರೋದು ಜನಗಳು ಮತ್ತೆ ಭಾವನೆ. ಎಲ್ಲರಿಗೂ ಅವರವರ ಊರಿನ ಮೇಲೆ ನಿಜವಾಗಿ ಪ್ರೀತಿ ಪ್ರೇಮ ಇರಲೇಬೇಕು. ನಮ್ಮ ಊರನ್ನ ನಾವು ಚೆನ್ನಾಗಿ ಇಟ್ಕೋಬೇಕು, ಕ್ಲೀನಾಗಿ ಇಟ್ಕೋಬೇಕು. ನಾವು ನಮ್ಮ ಊರು ನೋಡಿ, ನಮ್ಮೂರು ಅಂದರೆ ಸುಮ್ಮನೆ ಭಾವನಾತ್ಮಕವಾಗಿ ಹೇಳ್ತಾ ಇಲ್ಲ, ನಮ್ಮೂರಿನ ರೈಲ್ವೆ ಸ್ಟೇಷನಿಗೆ ಬನ್ನಿ ಹೆಂಗಿದೆ ನೋಡಿ, ಒಂದೇ ಒಂದು ಕಡೆ ನಾವು ಏನು ಕಸ ಹಾಕಿಲ್ಲ. ನಮ್ಮೂರಿನ ಒಂದು ಈ ಬಾವಿ ಹತ್ರ ಬನ್ನಿ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀವಿ ನಮ್ಮೂರಿನ ಬಾವಿ, ಸುತ್ತ ಕ್ಲೀನಾಗಿದೆ. ಹಾಗೆ ಹೇಳಿದ್ರೆ ಅದು ಆ ಊರಿನ ಹೆಮ್ಮೆ.
1: ನಡೀತಾ ಇದೆ, ಇಡೀ ದೇಶದಲ್ಲಿ ನಡೀತಾ ಇದೆ ಸ್ವಚ್ಛತೆ. ಊರು ಅಂದರೆ ಊರು ಸ್ವಚ್ಛವಾಗಿರಬೇಕು. ನಮ್ಮೂರಾಗಲಿ ಅವರೂರಾಗಲಿ ಯಾವ ಊರಾದರೂ ಕೂಡ ಅದು ಎಷ್ಟು ಸ್ವಚ್ಛವಾಗಿದೆ ಅನ್ನೋದ್ರ ಮೇಲೆ ಆ ಜನಗಳ ಜೀವನ ಮಟ್ಟವನ್ನು ಕೂಡ ನಾವು ಹೇಳಬಹುದು ಅಂತ ಹೇಳ್ತಾರೆ ಸಮಾಜವನ್ನು ಅಧ್ಯಯನ ಮಾಡಿದವರು. ಅಂದರೆ ಸ್ವಚ್ಛತಾ ಹಿ ಸೇವಾ 2026 ಅಂತೇಳಿ ನಾವೀಗಾಗಲೇ ಬಹಳಷ್ಟು ಸಲ ಹೇಳ್ತಾ ಇದ್ದೀವಿ. ಈ ಒಂದು ಸ್ವಚ್ಛತೆ, ಎಲ್ಲರಿಗೂ ಕೂಡ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ಮುಖ್ಯವಾಗಿ ಕಸ ವಿಲೇವಾರಿ. ಕಸ ವಿಲೇವಾರಿ ಮಾಡೋದು ಬರೀ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅನ್ನೋದನ್ನು ನಾವು ಮತ್ತೆ ಮತ್ತೆ ಸಾರಿ ಸಾರಿ ಎಲ್ಲ ಮಾಧ್ಯಮಗಳ ಜೊತೆಯಿಂದ ಹೇಳ್ತಾ ಇದ್ದೀವಿ.
0: ಅಂದರೆ ಒಂದು ಊರು ಅಂತಂದಾಗ ಭಾವನಾತ್ಮಕವಾಗಿ ನಾನು ನನ್ನ ಬಾಲ್ಯನ ಅಲ್ಲಿ ಕಳೆದಿದ್ದೀನಿ, ಏನೋ ನನಗೆ ಆ ಊರಿನ ಜೊತೆಗೆ ನನಗೆ ಒಂದು ನಂಟಿದೆ, ಆ ಊರನ್ನ ನಾನೆಂದೂ ಮರೆಯಕ್ಕಾಗಲ್ಲ ಅನ್ನೋದಂತೂ ಹೌದು. ಎಷ್ಟೋ ಸಲ ಮೊನ್ನೆ ಯಾವುದೋ ಒಂದು ಘಟನೆಯಲ್ಲಿ ಒಬ್ಬ ತಂದೆ, ಆತ ಏನು ಮಾಡಿದ್ದಾನೆ, ತನ್ನ ಮಗನನ್ನು ಎಲ್ಲೋ ಒಂದು ಕಡೆ ಕಳೆದುಕೊಂಡಿದ್ದಾನೆ. ಆ ಮಗ ಎಲ್ಲೋ ಇದ್ದವನು, ಎಲ್ಲಿಂದ ಬಂದಿದ್ದೀನಿ ಅನ್ನೋದು ಅವನಿಗೆ ಗೊತ್ತಿಲ್ಲದೆ ಯಾವುದೋ ಒಂದು ಮಧ್ಯಸ್ಥಿಕೆಯಿಂದಾಗಿ ಅವರಿಬ್ಬರು ಒಂದಾಗಿದ್ದು, ಅದು ಊರಿನಿಂದ ಅವರು ಒಂದಾದರು ಅಂತ. ಅಂದರೆ ನಮ್ಮ ಊರಿನ ತುಡಿತಗಳು ಎಲ್ಲೇ ಇದ್ದರೂ ನನ್ನ ಊರಿನ ಸೆಳೆತ. ಆ ಮಗು ಊರಲ್ಲಿ ಬೆಳೆದೇ ಇಲ್ಲ, ಆದರೂ ಕೂಡ ಆ ಹೆಸರಿನ ಜೊತೆ ಊರಿನ ಜೊತೆ ಆ ಒಂದು ನಂಟಿರುತ್ತಲ್ಲ, ಹಾಗಾಗಿ ಆ ನಂಟುಗಳು ನಮ್ಮನ್ನು ಬೆಸೆಯುತ್ತೆ ಅಂತ ನಮ್ಮ ಎಚ್ ಎಸ್ ವೆಂಕಟೇಶಮೂರ್ತಿಗಳು ಹೇಳ್ತಾರೆ ಒಂದು ಕವನದಲ್ಲಿ. ನೀನೊಬ್ಬನೇ ಬಾರೋ ಕರೆತರಬೇಡ ನಿನ್ನ ಹಿಂದಿನ ಎಲ್ಲವನ್ನ ಅಂತ. ಅಂದರೆ ಎಲ್ಲ ಬಿಟ್ಟು ನೀನೊಬ್ಬ ಇರು, ನೀನು ಆ ಅಹಂ ನಾನು ನನ್ನೂರು ನನ್ನದು ಅನ್ನೋದು ಅಹಂ ಆಗಬಾರ್ದು ಅನ್ನುವ ಅರ್ಥದಲ್ಲಿ ಅವರು ಹೇಳ್ತಾರೆ. ಹಾಗೆ ನನ್ನೂರು ಅನ್ನೋದು ಒಂದು ಹೆಮ್ಮೆ ಆಗಬೇಕು, ಒಂದು ಅಟ್ಯಾಚ್ಮೆಂಟ್ ಆದರೆ ಒಂದು ರೀತಿ. ನನ್ನೂರು ಅನ್ನೋದು ನನಗೆ ಬೇರೆಯವರೆಲ್ಲ ಕೀಳು, ನನ್ನ ಊರು ಗ್ರೇಟ್ ಅಂತ ಹೇಳ್ಕೊಳ್ಳೋದೇನಿದೆ, ಇದು ಎಲ್ಲೋ ಒಂದು ಕಡೆ ಇನ್ನೊಬ್ಬರನ್ನ ನಾವು ನೋವು ಮಾಡ್ತೀವೇನೋ ಅನ್ನೋವಂಥದ್ದು. ನೀನು ಹೇಳ್ತಾ ಇದ್ದೆ ಚಂದು ಸ್ವಚ್ಛ ಭಾರತ್ ಬಗ್ಗೆ. ಹಾಂ, ಸ್ವಚ್ಛ ಭಾರತ್ ಮಿಷನ್ ಏನಿದೆ, ಇದು ಗ್ರಾಮೀಣ ಪ್ರದೇಶಗಳಲ್ಲೂ ನಡೆಯುತ್ತೆ, ನಗರ ಪ್ರದೇಶಗಳಲ್ಲೂ ನಡೆಯುತ್ತೆ. 2ನೇ ತಾರೀಕು ಯಾರ ಜನ್ಮದಿನ?
1: ಓ, ಮಹಾತ್ಮ ಗಾಂಧೀಜಿಯವರು, ದೇಶದ ಪಿತಾಮಹ ಮಹಾತ್ಮ ಗಾಂಧೀಜಿ ಅಂತ ಅನ್ನಿಸ್ಕೊಂಡ್ರಲ್ಲ, ಅವರು ಸ್ವಚ್ಛತೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ರಂತೆ. ನಿಮ್ಮ ಮನೆಯ ಶೌಚಾಲಯ ಯಾವಾಗಲೂ ಸ್ವಚ್ಛವಾಗಿರಬೇಕು, ಕಾಯಿಲೆಗಳು ಬರೋದೇ ಅಲ್ಲಿಂದ. ಹಾಗಾಗಿ ನಿಮ್ಮ ಮನೆಯ ಶೌಚಾಲಯ ಇರಬಹುದು, ನಿಮ್ಮ ಮನೆಯ ಮುಂದಿನ ಪರಿಸರ ಇರಬಹುದು, ನಿಮ್ಮ ರಸ್ತೆಗಳು, ಒಟ್ಟಾರೆ ನಿಮ್ಮ ಊರುಗಳು ಸ್ವಚ್ಛವಾಗಿದ್ರೆ ಎಲ್ಲ ಕಡೆಗಳಲ್ಲಿ ನಾವು ಸ್ವಚ್ಛತೆಯನ್ನು ಕಾಣೋದಕ್ಕೆ ಸಾಧ್ಯ ಅಂತೇಳಿ. ಎಷ್ಟೋ ಸಲ ಅವರೇ ಶೌಚಾಲಯವನ್ನು ಸ್ವಚ್ಛ ಮಾಡೋಕ್ಕೆ ಹೊಟ್ಟುಬಿಡ್ತಾ ಇದ್ರಂತೆ. ಆಶ್ರಮಗಳಲ್ಲಿದ್ದಾಗ ಫಸ್ಟು ನನಗೆ ಸ್ವಚ್ಛತೆ ಇರಬೇಕು ಅಂತ ಹೇಳಿ ಸ್ವಚ್ಛತೆಗೆ ಆದ್ಯತೆ ಕೊಡ್ತಾ ಇದ್ರು ಅಂತ ಹೇಳಿ ನಾವು ಗಾಂಧಿ ಜಯಂತಿ ಅವರನ್ನು, ಗಾಂಧೀಜಿಯವರನ್ನು ನೆನಪು ಮಾಡಿಕೊಳ್ತಾ ಸ್ವಚ್ಛತೆಯನ್ನು ಹೆಚ್ಚಾಗಿ ನಾವು ಅನುಸರಿಸಬೇಕು ಅನ್ನೋದು ಇದರ ಒಂದು ಉದ್ದೇಶ.
0: ಸ್ವಚ್ಛತೆಯನ್ನು ಕಾಪಾಡಬೇಕು. ಎಲ್ಲೇ ಹೋದ್ರೂ ಈಗ ಏನೋ ಒಂದು ಕಡಲೆಕಾಯಿ ಬೀಜ ತಿಂತಾ ಇದ್ದೀವಿ, ಸಿಪ್ಪೆನ ಅಲ್ಲಿ ಎಲ್ಲಿದೀವೋ ಅಲ್ಲಲ್ಲೇ ಎಸೆದ್ಬಿಡೋದು, ಆಮೇಲೆ ನೋಡಪ್ಪ ಇಷ್ಟು ಗಲೀಜು ಅಂತ ಅನ್ಕೊಳ್ಳೋದು.
1: ಬಸ್ಸಲ್ಲಿ ಹೋಗ್ತಾ ಹೋಗ್ತಾ ಉಗಿದು ಬಿಡೋದು, ಎಲೆ ಅಡಿಕೆ ಉಗಿಯೋದು, ಗೋಡೆಗಳನ್ನೆಲ್ಲ ವಿಕಾರವಾಗಿ ಮಾಡಿಡೋದು.
0: ಯಾವುದಾದ್ರೂ ಟೂರಿಸ್ಟ್ ಸ್ಥಳಗಳಿಗೆ ಹೋದಾಗ ಅಲ್ಲಿ ಕಲ್ಲಿನ ಮೇಲೆ ದೇವಸ್ಥಾನದ ಇನ್ಯಾವುದೋ ಇದ್ರ ಮೇಲೆ ಒಂದು ಇದ್ದಲನ್ನ ತಗೊಂಡು ಅಲ್ಲಿ ಗೀಚೋದು ಬರೆಯೋದು ಇಂಥದನ್ನೆಲ್ಲ ಮಾಡಿ ಸ್ಥಳದ ಅಂದವನ್ನ ಹಾಳುಗೆಡುವಂಥದ್ದು. ನಮ್ಮ ಮನೆಗಳಲ್ಲೇ ತಗೊಳ್ಳೋಣ, ಒಂದು ಶಿಸ್ತಿನ ಜೀವನ. ಈಗ ತಟ್ಟೆ ತೊಳೆಯೋ ಜಾಗದಲ್ಲೇ ಇರಬೇಕು, ತಟ್ಟೆ ತಿಂದಾದ್ಮೇಲೆ ಅಲ್ಲಿ ಹಾಕುವಂಥದ್ದು.
1: ಮೂರು ರೀತಿಯ ಸ್ವಚ್ಛತೆಯನ್ನ ಗುರುತಿಸ್ತಾರೆ ಅಂದ್ರೆ ವೈಯಕ್ತಿಕ ಸ್ವಚ್ಛತೆ. ವೈಯಕ್ತಿಕ ಸ್ವಚ್ಛತೆ ಅಂದ್ರೆ ನಮ್ಮನ್ನ ನಾವು ಸ್ವಚ್ಛವಾಗಿಟ್ಕೊಳ್ಳೋದು, ಉಗುರುಗಳನ್ನ ಕತ್ತರಿಸ್ಕೊಳ್ಳೋದು, ತಲೆ ಕೂದಲನ್ನ ನೀಟಾಗಿ ಇಟ್ಕೊಳ್ಳೋದು, ಸ್ವಚ್ಛವಾಗಿರೋ ಬಟ್ಟೆ ಹಾಕೊಳ್ಳೋದು, ಚಪ್ಪಲಿ ಹಾಕೊಳ್ಳೋದು, ಇಂಥದ್ದು. ಇನ್ನು ಕೌಟುಂಬಿಕ ಸ್ವಚ್ಛತೆ ಅಂತ ಹೇಳ್ತಾರೆ. ಕೌಟುಂಬಿಕ ಸ್ವಚ್ಛತೆ ಅಂದರೆ ನೀವು ಹೇಳ್ದಂಗೆ ಅಡುಗೆ ಮನೆಯನ್ನೆಲ್ಲ ಸ್ವಚ್ಛವಾಗಿಟ್ಕೊಳ್ಳೋದು, ಪಾತ್ರೆಗಳನ್ನು ಸ್ವಚ್ಛವಾಗಿಟ್ಕೊಳ್ಳೋದು, ಮನೆಯನ್ನು ಗುಡಿಸೋದು, ಒರೆಸೋದು, ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡೋದು, ಇವೆಲ್ಲವೂ ಕೂಡ ಒಂದು ಕೌಟುಂಬಿಕ ಸ್ವಚ್ಛತೆ. ಅಡುಗೆ ಮಾಡುವಂಥವರು ಉಗುರುಗಳನ್ನು ಕತ್ತರಿಸ್ಕೊಂಡು ಸೋಪ್ ಹಾಕ್ಕೊಂಡು ಕೈ ತೊಳ್ಕೊಂಡು ಅಡುಗೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಕೌಟುಂಬಿಕ ಸ್ವಚ್ಛತೆಯಲ್ಲಿ ಬರುತ್ತೆ.
0: ಈ ಸ್ವಚ್ಛತಾ ಹೀ ಸೇವಾ ಅಂತ ನಾವೇನು ಅಂದ್ಕೊಂಡ್ವಿ, ಇಲ್ಲಿ ಸ್ಥಳೀಯವಾಗಿ ಅನೇಕ ಚಟುವಟಿಕೆಗಳು ನಡೆಯುತ್ತೆ, ಪ್ರತಿ ದೇಶದಾದ್ಯಂತ ನಡೆಯುತ್ತೆ. ಈಗ ಕಪ್ಪು ಚುಕ್ಕೆಗಳ ನಿರ್ಮೂಲನೆ ಅಂತ ಅಂದರೆ ಕ್ಲೆನ್ಲಿನೆಸ್ ಟಾರ್ಗೆಟ್ ಯೂನಿಟ್ಸ್ ಅಂತ, ನಿಮ್ಮ ನಗರ ಅಥವಾ ಗ್ರಾಮಗಳಲ್ಲಿ ಕಸ ಬೀಳುವಂತಹ ಸಾರ್ವಜನಿಕ ಗಾರ್ಬೇಜ್ ಪಾಯಿಂಟ್ ಅಂತ ಏನು ಹೇಳ್ತಾರೆ ಅದನ್ನ ಗುರುತಿಸಿ ಅದನ್ನ ಸಂಪೂರ್ಣವಾಗಿ ಸ್ವಚ್ಛ ಮಾಡೋದು.
1: ಅಂದ್ರೆ ಯಾವುದೋ ಒಂದು ಕಾರ್ನರ್ ಅಲ್ಲಿ ಯಾವಾಗ್ಲೂ ಅಲ್ಲಿ ಕಸ ಬಿದ್ದಿರತ್ತಪ್ಪ ರಾಶಿ ರಾಶಿ ಅಂತಿದ್ರೆ ಅದನ್ನ ಚೆನ್ನಾಗಿ ಕಾಣೋ ಹಂಗೆ ಕ್ಲಿಯರ್ ಮಾಡೋದು ಆಗಾಗ.
0: ಆಮೇಲೆ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಪ್ರವಾಸಿ ತಾಣ, ಮಾರ್ಕೆಟ್ಟು, ಕೆರೆ, ನದಿ, ಇಲ್ಲೆಲ್ಲ ಬೃಹತ್ ಶ್ರಮದಾನ ಮಾಡಿ ಅನೇಕರು ಶಾಲಾ ವಿದ್ಯಾರ್ಥಿಗಳು ಮತ್ತು ಬೇರೆ ಬೇರೆ ಸ್ಥಳೀಯ ಸಂಘ ಸಂಸ್ಥೆಗಳು ಹೋಗಿ ಅಲ್ಲಿ ಒಂದು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂಥದ್ದು. ಆಮೇಲೆ ಈಗ ನೀ ಹೇಳಿದೆಯಲ್ಲ ಸ್ವಚ್ಛತೆ ಬಗ್ಗೆ ಅರಿವು, ಇದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಮಾಡೋದು, ಚಿತ್ರಕಲೆ ಮಾಡೋದು, ಆಮೇಲೆ ಭಾಷಣ ಸ್ಪರ್ಧೆಗಳು, ಪ್ಲಾಸ್ಟಿಕ್ನ ಬಿಟ್ಟು ನೀವು ನಿಮ್ಮ ಕ್ಯಾಂಪಸ್ನ ಇಟ್ಕೊಳ್ಳಿ ಅಂತ ಹೇಳುವಂಥದ್ದು, ಆಮೇಲೆ ಶಿಬಿರಗಳನ್ನು ಮಾಡಿ ಅಲ್ಲಿ ನಿಮಗೆ ಅರಿವು ಮೂಡಿಸೋದು, ಇದೆಲ್ಲ ಶ್ರಮದಾನ ಯಾಕೆ ಮಾಡಬೇಕು ಅಂತ ಅವರಿಗೆ ಪ್ರೇರಣೆ ಕೊಡೋದು, ತ್ಯಾಜ್ಯ ವಿಂಗಡಣೆ ಮಾಡೋದು, ಎಷ್ಟು ವಿಧದಲ್ಲಿ ನಾವು ನಮ್ಮ ಸುತ್ತಮುತ್ತಲ ಪರಿಸರಕ್ಕೆ ಕಾಣಿಕೆಯನ್ನು ಕೊಡ್ಬೋದಲ್ಲ.
1: ಖಂಡಿತವಾಗ್ಲೂ ಕೊಡಬಹುದು. ಅದಕ್ಕೆ ವೈಯಕ್ತಿಕವಾಗಿ ತೀರ್ಮಾನ ಮಾಡಬೇಕು, ನಾನು ಮಾತ್ರ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾವೆಲ್ಲರೂ ತೀರ್ಮಾನ ಮಾಡಿದಾಗ ಇದು ಖಂಡಿತ ಕಾರ್ಯರೂಪಕ್ಕೆ ಬರೋದಕ್ಕೆ ಸಾಧ್ಯ ಆಗತ್ತೆ.
0: ಇನ್ನು ಸ್ಪಂದನಕ್ಕೆ ಅನೇಕರು ನಮಗೆ ಸಂದೇಶಗಳನ್ನ ಕಳಿಸ್ತಾ ಇರ್ತಾರೆ, ಹಾಗೆ ಪತ್ರಗಳನ್ನ ಬರೀತಾರೆ, ಇಮೇಲ್ ಮಾಡ್ತಾರೆ. ನಾವು ಸ್ವಚ್ಛತಾ ಅಭಿಯಾನವನ್ನ ಇಲ್ಲೂ ಮಾಡಬೇಕಾಗತ್ತೆ. ಹೇಗೆ ಮಾಡ್ತೀವಿ ಅಂದ್ರೆ ಆಗಾಗ ಯಾವಾಗ್ಲೂ ಬರೆಯುವಂತವರು, ಮತ್ತೆ ಮತ್ತೆ ಅದೇ ಅದೇ ಪ್ರಶ್ನೆ ಕೇಳುವಂಥವ್ರು ಇದೆಲ್ಲ ಇದ್ದಾಗ ಸ್ವಲ್ಪ ಅದನ್ನ ಸರಿಸಿ ಯಾವುದಾದ್ರೂ ಹೊಸದಾಗಿ ಇರುವಂತಹ ಪ್ರಶ್ನೆ ಅಥವಾ ನಾವು ಹೋದ ವಾರ ಕಳೆದ ವಾರ ಉತ್ತರ ಕೊಟ್ಟಿಲ್ಲದೇ ಇರುವಂತಹ ಪ್ರಶ್ನೆ ಇಂಥದನ್ನ ನಾವು ಆರಿಸಿಕೊಳ್ತೇವೆ. ಹಾಗೆ ನಿಮ್ಮ ಮೆಚ್ಚುಗೆ ಇದ್ರೆ ಮಾತ್ರ ನಾವು ಓದ್ತೀವಿ, ಮೆಚ್ಚುಗೆ ಇಲ್ಲ ಅಂದ್ರೆ ನಾವು ಓದೋದೇ ಇಲ್ಲ ಅಂತ ಕೆಲವರ ಕಂಪ್ಲೇಂಟು. ಕೆಲವರಿಗೆ ನಾವೆಷ್ಟು ಹೇಳಿದರೂ ನೀವು ಆ ಕೆಲಸನ ಮಾಡಲಿಲ್ಲ ಅಂತ ನಮ್ಮ ಮೇಲೆ ಒಂದು ಆರೋಪ ಮಾಡುವಂತಹ ಮನಸ್ಸು, ದಯಮಾಡಿ ಆರೋಪ ಮಾಡಬೇಡಿ. ಇದು ಮನರಂಜನಾ ಚಾನೆಲ್ ಅಂದ್ರೆ ಅನೇಕರು ಬೇರೆ ಬೇರೆ ಬೇರೆ ಬೇರೆ ರೀತಿ ಇರ್ತಾರೆ. ಹೇಗೆ ನಗರಗಳು ಬೇರೆ ಬೇರೆ ಆಗಿರುತ್ತವೋ, ಹೇಗೆ ಪ್ರತಿಯೊಬ್ಬರ ಉಗುರು ಪ್ರತಿಯೊಬ್ಬರ ಬೆರಳಚ್ಚು ಬೇರೆ ಬೇರೆ ಆಗಿದೆಯೋ, ಹಾಗೆ ಪ್ರತಿಯೊಬ್ಬರ ಮನಸ್ಸು ಕೂಡ ಬೇರೆ ಬೇರೆ ಇರುತ್ತೆ. ಒಬ್ಬೊಬ್ಬರ ಅಪೇಕ್ಷೆ ಒಂದೊಂದು ರೀತಿ ಇರುತ್ತೆ. ಒಬ್ಬರಿಗೆ ಮಾತ್ರ ನಾವು ಮಣೆ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಮೆಚ್ಚುಗೆಯನ್ನು ಸ್ವೀಕರಿಸ್ತೀವಿ. ನಿಮ್ಮ
1: ಟೀಕೆ ಟಿಪ್ಪಣಿಗಳು ಅನಿಸಿಕೆ ಅಭಿಪ್ರಾಯಗಳು ಎಲ್ಲವನ್ನು ಕೂಡ ಸ್ವೀಕಾರ ಮಾಡ್ತೇವೆ. ಯಾಕಂದ್ರೆ ಇದು ವಿವಿಧ ಭಾರತಿ, ವಿವಿಧ ಭಾರತಿಯಲ್ಲಿ ವಿವಿಧ ರೀತಿಯ ಮನಸ್ಸುಗಳು, ವಿವಿಧ ರೀತಿಯ ಆಲೋಚನೆಗಳು, ವಿವಿಧ ರೀತಿಯ ಕಾರ್ಯಕ್ರಮಗಳು ಹಾಗೆ ವಿಧ ವಿಧವಾಗಿ ಹರಿದು ಬರುತ್ತೆ. ನಮ್ಗೆ ಎಲ್ಲರೂ ಕೂಡ ಒಂದೇ
0: ಒಂದೇ ಒಂದೇ ಒಂದೇ ನಾವೆಲ್ಲರೂ ಒಂದೇ. ಆಮೇಲೆ ನಮ್ಮ ಇವತ್ತಿನ ಮೇಲ್ಗಳು ಅಂದ್ರೆ ನಮಗೆ ರೋಹಿತ್ ಅವರು ಮಾಡಿದ್ದಾರೆ, ಅವರು ಯಾವಾಗ್ಲೂ ಹೇಳೋ ಹಾಗೆ ಮೈಕ್ನಲ್ಲಿ ಸ್ವಲ್ಪ ತೊಂದರೆ ಇದೆ, ಅದನ್ನು ಸರಿಪಡಿಸಬೇಕು. ವಿವಿಧ ಭಾರತಿ ಮೈಕ್ನಲ್ಲಿ ನಮಗೆ ಏನೋ ಒಂದು ಗರಗರ ಶಬ್ದ ಕೇಳುತ್ತಲ್ಲ ಅಂತ ಹೇಳಿದಿರಿ. ಖಂಡಿತ ನಾವು ಆ ನಿಟ್ಟಿನಲ್ಲಿ ಸಾಗಿದ್ದೀವಿ, ಆ ವಿಚಾರವನ್ನು ನಾವು ಗಮನಿಸ್ತಾ ಇದ್ದೀವಿ ರೋಹಿತ್. ಹಾಗೆ ಇನ್ನು ಎನ್ ಆರ್ ಪ್ರಸಾದ್ ಅವರು ನನ್ನ ಎಲ್ಲ ಮೇಲ್ಗಳನ್ನು ನೀವು ನೋಡಬೇಕು, ನನ್ನ ಮಾತಿಗೆ ಬೆಲೆ ಕೊಡಬೇಕು ಅಂತಾರೆ, ಖಂಡಿತ ಕೊಟ್ಟಿದ್ದೀವಿ. ನಿಮ್ಮನ್ನೇ ಕರೆಸಿ ನಿಮ್ಮದೇ ಧ್ವನಿಯನ್ನು ರೆಕಾರ್ಡ್ ಮಾಡಿ ಕೂಡ ನಾವು ಪ್ರಸಾರ ಮಾಡಿದ್ದೀವಿ.
1: ಪರಿಮಳ ಆನಂದ್ ಮೂರ್ತಿ ಅಂತ ಅವರು ಯಲಹಂಕದಿಂದ ಮೇಲ್ ಮಾಡಿದ್ದಾರೆ. ವಿವಿಧ ಭಾರತಿಯಲ್ಲಿ ಕಾರ್ಯಕ್ರಮಗಳು ಚೆನ್ನಾಗಿರುತ್ತೆ. ನಮಗೆ ವಿಶೇಷವಾಗಿ ಬೆಳಗಿನ 6 ಗಂಟೆಯಿಂದ 7 ಗಂಟೆವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ನಾನು ಬಹಳ ಇಷ್ಟಪಟ್ಟು ಕೇಳ್ತೇನೆ. ಅದಾದಮೇಲೆ ನನಗೆ ಕಾರ್ಯಕ್ರಮ ಕೇಳೋದಕ್ಕೆ ಕೆಲವೊಂದು ಸಲ ಸಾಧ್ಯ ಆಗೋಲ್ಲ, ಅದ್ರ ಬಗ್ಗೆ ಬೇಸರ ಇದೆ ಅಂತಾರೆ.
0: ಕೇಳಕ್ಕೆ ಆಗದೇ ಇರೋದ್ರಿಂದ ಬೇಸರ ಹಾಗೇನಿಲ್ಲ, ನೀವೆಲ್ಲೋ ಕೆಲಸಕ್ಕೆ ಹೋಗ್ತಾ ಇರ್ಬೋದು ಅಥವಾ ಏನಾದರೂ ಬೇರೆ ವೈಯಕ್ತಿಕವಾಗಿ ನಿಮಗೆ ಕೇಳಕ್ಕೆ ಆಗಲ್ಲ ಅಂತ, ಕಿವಿಗೆ ನೀವು ಇಯರ್ಫೋನ್ ಹಾಕ್ಕೊಂಡು ಕಾರ್ಯಕ್ರಮಗಳನ್ನು ಕೇಳ್ಬೋದು. ಎಲ್ಲಾದರೂ ದೂರದಲ್ಲಿ ಒಂದು ಕಡೆ ಸೆಟ್ನ ಇಟ್ಟುಬಿಟ್ಟು ಜೋರು ಮಾಡಿ ನೀವು ಕೇಳ್ಬೋದು. ಬಸ್ಗೀಸ್ ಎಲ್ಲರೂ ಹೋಗ್ತಾ ಇದ್ದೀರಾ ಅಂದರೆ ನಮ್ಮ ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕ ಮೊಬೈಲ್ನಲ್ಲೇ ರೇಡಿಯೋ ಕೇಳ್ಬೋದು. ಹೀಗೆ ಹಲವಾರು ಆಪ್ಷನ್ಸ್ನ ನಾವಂತೂ ಕೊಟ್ಟಿದ್ದೀವಿ.
1: ಆಮೇಲೆ ಡಿ ನರಸಿಂಹಮೂರ್ತಿ ಅಂತ ಹೇಳಿ, ತುಮಕೂರು ಜಿಲ್ಲೆ ಶಿರಾ ತಾಲೂಕು

0: ಇಂದ ವಿವಿಧ ಭಾರತಿ ಕಾರ್ಯಕ್ರಮಗಳನ್ನು ನಾನು ಬಹಳಷ್ಟು ವರ್ಷಗಳಿಂದ ಕೇಳ್ಕೊಂಡು ಬರ್ತಾ ಇದ್ದೀನಿ. ಒಂದಷ್ಟು ಹೊಸ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿ ಅಂತ ಕೇಳ್ತಾ ಇದ್ರೆ ಖಂಡಿತ ಆ ಕೆಲಸ ಆಗುತ್ತೆ ಅಂತ ನಾವು ಅವ್ರಿಗೆ ಭರವಸೆಯನ್ನು ಕೊಡಬಹುದು. ಹೌದು, ಇದಿಷ್ಟು ಊರಿನಿಂದ ಶುರುವಾಗಿ ಸ್ವಚ್ಛತೆ ಕಡೆಗೆ ನಮ್ಮ ಮಾತು ಹೊರಡ್ತು. ಸಮಯ ಅಂತೂ ಓಡ್ತಾ ಇದೆ, ಹಾಗಾಗಿ ನಾವು ನಮ್ಮ ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ ಒಂದು ವಿರಾಮವನ್ನು ಹಾಕೋಣ. ಮತ್ತೊಮ್ಮೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.
1: ನಮಸ್ಕಾರಗಳು. ಸ್ಪಂದನ ಕಾರ್ಯಕ್ರಮ ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 2:30 ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರ ಪ್ರತಿಭಟನೆ ಹಿನ್ನೆಲೆ ನವದೆಹಲಿಗೆ ಆಗಮಿಸಿ ಚರ್ಚಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಹ್ವಾನ. ಬಾಕಿ ಇರುವ 38,000 ಕೋಟಿ ರೂಪಾಯಿ ಬಿಲ್ಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಮುಖ್ಯಮಂತ್ರಿಗೆ ಗುತ್ತಿಗೆದಾರರ ಸಂಘ ಪತ್ರ. ನೈಸ್ ಯೋಜನೆ ಹೆಸರಲ್ಲಿ 3,00,000 ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ರೇಣುಕಸ್ವಾಮಿ ಹತ್ಯೆ ಪ್ರಕರಣ ನ್ಯಾಯಾಲಯದಲ್ಲಿ ಮುಂದುವರಿದ, ಪ್ರದೋಷ್ ಹೇಳಿಕೆ ದಾಖಲು ಪ್ರಕ್ರಿಯೆ. ಸುಪ್ರೀಂಕೋರ್ಟ್ಗೆ ನಟ ದರ್ಶನ್ ಅರ್ಜಿ. ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ಕಬ್ಬಿನ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಎಫ್ಆರ್ಪಿ ದರ ಸಾಲುತ್ತಿಲ್ಲ ಎಂದು ಹಾಗೂ ಪ್ರತಿ ಟನ್ ಕಬ್ಬಿಗೆ 5,500 ರೂಪಾಯಿ ನಿಗದಿ ಮಾಡುವಂತೆ ಹುಬ್ಬಳ್ಳಿಯಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯದ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಲು ಬದಲು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಲು ನವದೆಹಲಿಗೆ ಆಹ್ವಾನಿಸಿದ್ದಾರೆ. ರಾಜ್ಯದ ರೈತರನ್ನು ನವದೆಹಲಿಯಲ್ಲಿ ಅತ್ಯಂತ ಗೌರವದಿಂದ ಸ್ವಾಗತಿಸುವುದಾಗಿ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಅವರು ಹಂಚಿಕೊಂಡಿರುವ ವಿಡಿಯೋ ಸಂದೇಶದಲ್ಲಿ, ಮೇ ತಿಂಗಳಿನಲ್ಲಿ ಕಬ್ಬಿನ ಎಫ್ಆರ್ಪಿ ಬೆಲೆಯನ್ನು ಹೆಚ್ಚಿಸಲಾಗಿದ್ದು, ಈ ವರ್ಷವೂ ಕಬ್ಬು ಬೆಳೆಗಾರರಿಗೆ ಸೂಕ್ತ ಬೆಲೆ ಸಿಗುವಂತೆ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಬಾಕಿ ಇರುವ 38,000 ಕೋಟಿ ರೂಪಾಯಿಗಳ ಬಿಲ್ಗಳನ್ನು ಬಿಡುಗಡೆ ಮಾಡುವಂತೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದೆ. ಪತ್ರದಲ್ಲಿ ಕೂಡಲೇ 38,000 ಕೋಟಿ ರೂಪಾಯಿಗಳ ಬಿಲ್ಗಳನ್ನು ಬಿಡುಗಡೆ ಮಾಡುವಂತೆ ಕೋರಿದೆ. ಪಾವತಿಯ ವಿಳಂಬದ ಬಗ್ಗೆಯೂ ಪತ್ರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದೆ. ಗುತ್ತಿಗೆದಾರರ ಸಮಸ್ಯೆಗಳ ಕುರಿತು ಚರ್ಚಿಸಲು ಮುಖ್ಯಮಂತ್ರಿಗಳೊಂದಿಗೆ ತುರ್ತು ಸಭೆ ನಡೆಸುವಂತೆಯೂ ಸಂಘ ಮನವಿ ಮಾಡಿದೆ. ವಿವಿಧ ಸರ್ಕಾರಿ ಇಲಾಖೆಗಳಿಂದ ಹಣ ಬಿಡುಗಡೆ ಮಾಡುವಲ್ಲಿ ಪಾರದರ್ಶಕತೆ ಇರಬೇಕು ಎಂದು ತಿಳಿಸಿದೆ. ವಿಶೇಷ ಲೆಟರ್ ಆಫ್ ಕ್ರೆಡಿಟ್ ಎಲ್ಒಸಿ ನೀಡುವ ಪದ್ದತಿಯನ್ನು ನಿಲ್ಲಿಸುವಂತೆ, ಜಿಎಸ್ಟಿ ಕಾರಣದಿಂದ ಉಂಟಾಗಿರುವ 8% ವ್ಯತ್ಯಾಸದ ಮೊತ್ತವನ್ನು ಬಿಡುಗಡೆ ಮಾಡುವಂತೆ ಹಾಗೂ ಸರ್ಕಾರಿ ಕಾಮಗಾರಿ ನೀಡುವಲ್ಲಿ ಸ್ಥಳೀಯ ಗುತ್ತಿಗೆದಾರರಿಗೆ ಆದ್ಯತೆ ನೀಡುವಂತೆ ಗುತ್ತಿಗೆದಾರರ ಸಂಘ ಸರ್ಕಾರವನ್ನು ಕೋರಿದೆ. ನೈಸ್ ಹಗರಣ ರಾಜ್ಯದ ಅತ್ಯಂತ ದೊಡ್ಡ ಹಗರಣ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ವಿಧಾನಸೌಧದಲ್ಲಿ ಚರ್ಚೆಗೆ ತಾವು ಸಿದ್ದವಿರುವುದಾಗಿ ಘೋಷಿಸಿದ್ದಾರೆ. ಸರ್ಕಾರ ನೈಸ್ ಯೋಜನೆ ಹೆಸರಲ್ಲಿ ರೈತರ ಬದುಕಿನಲ್ಲಿ ಚಲ್ಲಾಟವಾಡುತ್ತಿದೆ ಎಂದು ದೂರಿದ್ದಾರೆ. ಯೋಜನೆ ಹೆಸರಿನಲ್ಲಿ 3,00,000 ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರವಾಗಿದೆ ಎಂದು ತಿಳಿಸಿದ್ದಾರೆ. ಯೋಜನೆ ಹೆಸರಿನಲ್ಲಿ ಟೌನ್ಶಿಪ್ ಜಾಗ ಕಡಿಮೆ ಮಾಡಿ ಟೋಲ್ ರೋಡ್ ಜಾಗ ಹೆಚ್ಚಿಸಲಾಗಿದೆ. 1997ರಲ್ಲಿ ಟೋಲ್ ಮಾರ್ಗಕ್ಕೆ 6,999 ಎಕರೆ ಇತ್ತು. 2004ರಲ್ಲಿ ಟೋಲ್ ರೋಡ್ಗೆ 9,468 ಎಕರೆ ಮಾಡಲಾಗಿದೆ ಎಂದು ದೂರಿದ್ದಾರೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಿಂದ ಸಾಕ್ಷಿದಾರನಾಗಿ ಬದಲಾದ ಪ್ರದೋಷ್ನ ಹೇಳಿಕೆಯನ್ನು ನ್ಯಾಯಾಲಯದಲ್ಲಿ 2ನೇ ದಿನವಾದ ಇಂದು ದಾಖಲಿಸಲಾಗುತ್ತಿದೆ. ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಪ್ರದೋಷ್ನನ್ನು ಇಂದು ಬೆಂಗಳೂರಿನ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯಕ್ಕೆ ಕರೆತರಲಾಯಿತು. ಈ ಪ್ರಕರಣದಲ್ಲಿ ಪ್ರದೋಷ್ನನ್ನು 29ನೇ ಸಾಕ್ಷಿಯನ್ನಾಗಿ ಪಟ್ಟಿ ಮಾಡಲಾಗಿದೆ. ಕಲಾಪದ ವೇಳೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲಿನಲ್ಲಿರುವ ನಟ ದರ್ಶನ್ ಮತ್ತು ಪವಿತ್ರಾಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿದ್ದಾರೆ. ಇದೇ ವೇಳೆ

0: ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪ್ರದೋಷ್ಗೆ ಸಾಕ್ಷಿದಾರ ಸ್ಥಾನಮಾನ ನೀಡಿದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ನಲ್ಲಿ ಎರಡು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಪ್ರದೋಷ್ನನ್ನು ಸಾಕ್ಷಿದಾರನನ್ನಾಗಿ ಪರಿವರ್ತಿಸುವಲ್ಲಿ ಅನುಸರಿಸಲಾದ ಕಾರ್ಯವಿಧಾನವನ್ನು ಅವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನ ಪರಿಷತ್ನ ಶಿಕ್ಷಕರು ಹಾಗೂ ಪದವೀಧರರ ತಲಾ ಎರಡು ಕ್ಷೇತ್ರಗಳಿಗೆ 23 ಅಕ್ಟೋಬರ್ ಚುನಾವಣೆ ನಡೆಯಲಿದ್ದು ಇಂದಿನಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರ, ಪಶ್ಚಿಮ ಪದವೀಧರರ ಕ್ಷೇತ್ರ, ಆಗ್ನೇಯ ಪದವೀಧರರ ಕ್ಷೇತ್ರ ಹಾಗೂ ಈಶಾನ್ಯ ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ನಾಮಪತ್ರ ಸಲ್ಲಿಸಲು 6 ಅಕ್ಟೋಬರ್ ಕೊನೆಯ ದಿನವಾಗಿದೆ. 7 ಅಕ್ಟೋಬರ್ ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆಯಲು 9 ಅಕ್ಟೋಬರ್ ಕೊನೆಯ ದಿನವಾಗಿದೆ. 27 ಅಕ್ಟೋಬರ್ ಮತ ಎಣಿಕೆ ನಡೆಯಲಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹಲವೆಡೆ ರಾತ್ರಿಯಿಡೀ ಮಳೆಯಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ತಡರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಹುಬ್ಬೆ ಹುಣಸೆ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿ ಕೋಡಿ ಬಿದ್ದಿದೆ. ಉಡುತೊರೆ ಜಲಾಶಯ, ತಟ್ಟೆಹಳ್ಳ, ಸ್ವಾಮಿಹಳ್ಳ ತುಂಬಿ ಸೇತುವೆ ಮೇಲೆ ನೀರು ಹರಿದ ಪರಿಣಾಮ ಹನೂರು ಪಟ್ಟಣದ ಬಡಾವಣೆಗಳಿಗೆ ನೀರು ನುಗ್ಗಿ ಜನರು ಪರದಾಡುವಂತಾಗಿದೆ. ಹುಬ್ಬೆ ಹುಣಸೆ ಜಲಾಶಯಕ್ಕೆ ಭೇಟಿ ನೀಡಿದ ಹನೂರು ಶಾಸಕ ಎಂಆರ್ ಮಂಜುನಾಥ್ ಕಳೆದ ಹಲವು ತಿಂಗಳಿಂದ ಸಮರ್ಪಕ ಮಳೆಯಾಗದೆ ಹನೂರು ತಾಲೂಕಿನಲ್ಲಿ ಭೀಕರ ಬರ ಆವರಿಸಿತ್ತು. ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಸಮಸ್ಯೆಯಾಗಿತ್ತು. ಕಳೆದ ಒಂದು ವಾರದಿಂದ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವುದರಿಂದ ಬರ ಆವರಿಸಿದ್ದ ಜಾಗದಲ್ಲಿ ಭರವಸೆ ಮೂಡಿದೆ ಎಂದು ತಿಳಿಸಿದ್ದಾರೆ. ಮುಂದಿನ 7 ದಿನಗಳ ಕಾಲ ರಾಜ್ಯಾದ್ಯಂತ ಬಿಸಿಲಿನ ವಾತಾವರಣ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮಧ್ಯಾಹ್ನದ ಬಳಿಕ ಮೋಡ ಕವಿದ ವಾತಾವರಣ ಕಂಡುಬರಲಿದ್ದು ರಾಜ್ಯಾದ್ಯಂತ ಅಲ್ಲಲ್ಲಿ ಗುಡುಗು ಮಿಂಚು ಸಹಿತ ಜೋರಾದ ಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಇಂದಿನಿಂದ 2 ಅಕ್ಟೋಬರ್ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕಿನ ಹೊಸ ಕಬ್ಬಾಳುವಿನಲ್ಲಿ ಅತ್ಯಧಿಕ 111.25 mm ಮಳೆಯಾಗಿದೆ. ಬೆಂಗಳೂರು ನಗರದಲ್ಲಿ 71.5 mm ಮಳೆಯಾಗಿದೆ ಎಂದು ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಮಾಹಿತಿ ಬಿಡುಗಡೆ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಕುರಿತ ಒಂದು ನೋಟ ಇಲ್ಲಿದೆ. 2021 ಪ್ರಾರಂಭವಾದ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸೂಕ್ತ ಆಸ್ತಿ ದಾಖಲೆ ಕುರಿತ ಸಮಸ್ಯೆಯನ್ನು ಪರಿಹರಿಸಲು ಡ್ರೋನ್ಗಳು, ಜಿಐಎಸ್ ಮತ್ತು ಸಿಒಆರ್ಎಸ್ ತಂತ್ರಜ್ಞಾನವನ್ನು ಬಳಸುತ್ತಿದೆ. 2026 ಆಗಸ್ಟ್ ವೇಳೆಗೆ 330,000 ಗ್ರಾಮಗಳಲ್ಲಿ ಡ್ರೋನ್ ಸಮೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದೆ. 197,000 ಗ್ರಾಮಗಳಿಗೆ 3,24,00,000 ಆಸ್ತಿ ಕಾರ್ಡ್ಗಳನ್ನು ಸಿದ್ದಪಡಿಸಲಾಗಿದ್ದು 2,72,00,000 ಆಸ್ತಿ ಮಾಲೀಕರಿಗೆ ವಿತರಿಸಲಾಗಿದೆ. ಈ ರೂಪಾಂತರವು ಗ್ರಾಮೀಣ ಆಸ್ತಿಯ ಆರ್ಥಿಕ ಮೌಲ್ಯ ಹೆಚ್ಚಳಕ್ಕೂ ಕಾರಣವಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆ ಜಿಲ್ಲೆಯಲ್ಲಿ 2026 ಜನವರಿ 1 ಸೆಪ್ಟೆಂಬರ್ 28 ಅವಧಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯಡಿ ಒಟ್ಟು 143 ಸಂತ್ರಸ್ತರಿಗೆ 114.98 lakh ಪರಿಹಾರ ಧನ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿಜಿಎಂ ತಿಳಿಸಿದ್ದಾರೆ. ಕಾಯಿಲೆ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ಕಾಯಿಲೆಗಳು ಬಾರದಂತೆ ಮುನ್ನೆಚ್ಚರಿಕೆ ವಹಿಸಿ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ವಿಶ್ವ ರೇಬಿಸ್ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ನಗರದಲ್ಲಿ ಜಿಲ್ಲಾ ಆರೋಗ್ಯ

0: ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಕಾಲ್ನಡಿಗೆ ಜಾಗೃತಿ ಜಾಥಾ ನಡೆಯಿತು. ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದ ಉದ್ಯಾನವನದ ಮುಂಭಾಗದಲ್ಲಿ ಜೈ ಹಿಂದ್ ಪ್ರತಿಷ್ಠಾನ, ವಾಯುವಿಹಾರಗಳ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವಿಶ್ವ ಹೃದಯ ದಿನ ಆಚರಿಸಲಾಯಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರ ಪ್ರತಿಭಟನೆ ಹಿನ್ನೆಲೆ ನವದೆಹಲಿಗೆ ಆಗಮಿಸಿ ಚರ್ಚಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಹ್ವಾನ. ಬಾಕಿ ಇರುವ 38,000 ಕೋಟಿ ರೂಪಾಯಿ ಬಿಲ್ಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಮುಖ್ಯಮಂತ್ರಿಗೆ ಗುತ್ತಿಗೆದಾರರ ಸಂಘ ಪತ್ರ. ನೈಸ್ ಯೋಜನೆ ಹೆಸರಲ್ಲಿ 3,00,000 ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ರೇಣುಕಸ್ವಾಮಿ ಹತ್ಯೆ ಪ್ರಕರಣ ನ್ಯಾಯಾಲಯದಲ್ಲಿ ಮುಂದುವರಿದ, ಪ್ರದೋಷ್ ಹೇಳಿಕೆ ದಾಖಲು ಪ್ರಕ್ರಿಯೆ, ಸುಪ್ರೀಂಕೋರ್ಟ್ಗೆ ನಟ ದರ್ಶನ್ ಅರ್ಜಿ. ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮಸ್ಕಾರ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. 2:40 ಕಾರ್ಯಕ್ರಮ ಚಿತ್ರತಾನ. ಕೇಳುಗರೆ, ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಹೃದಯ ಗೀತೆ ಚಿತ್ರದ ಎಲ್ಲ ಹಾಡುಗಳನ್ನು ಕೇಳೋಣ. ವಿಷ್ಣುವರ್ಧನ್, ಖುಷ್ಬು, ಭವ್ಯ, ಶ್ರೀಧರ್ ಹಾಗೂ ಇತರ ಸದಸ್ಯರು ಇದರಲ್ಲಿ ಅಭಿನಯಿಸಿದ್ದಾರೆ. ಈಗ ನೀವು ಕೇಳುವಂತಹ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ.

ಇವತ್ತಿನ ಚಿತ್ರತಾಣದಲ್ಲಿ ಹೃದಯ ಗೀತೆ ಚಿತ್ರದ ಎಲ್ಲ ಹಾಡುಗಳನ್ನು ಕೇಳ್ತಾ ಇದ್ದೀರಿ. ಕೇಳುಗರೆ, ಇವತ್ತು ವಿಶ್ವ ಹೃದಯ ದಿನ. ವಿಶ್ವ ಹೃದಯ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 21ರಂದು ಆಚರಣೆ ಮಾಡಲಾಗುತ್ತೆ. ಹೃದಯ ಸಂಬಂಧಿತ ಕಾಯಿಲೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು ಮತ್ತು ಹೃದಯದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಪ್ರೇರೇಪಣೆ ನೀಡೋದು ಈ ದಿನದ ಮುಖ್ಯ ಉದ್ದೇಶ ಆಗಿರುತ್ತೆ. ನಮ್ಮ ಹೃದಯದ ಬಗ್ಗೆ ಕಾಳಜಿ ವಹಿಸೋದು ಅಂದರೆ ನಮ್ಮ ಜೀವನದ ಬಗ್ಗೆ ಕಾಳಜಿ ವಹಿಸಿದ ಹಾಗೆ ಅಲ್ವಾ? ಈ ವಿಶ್ವ ಹೃದಯ ದಿನದಂದು ನಮ್ಮ ಹೃದಯಕ್ಕೆ ಆರೋಗ್ಯಕರ ಅಭ್ಯಾಸಗಳನ್ನು ಉಡುಗೊರೆಯಾಗಿ ನೀಡೋಣ.

ಹೃದಯ ಗೀತೆ ಚಿತ್ರದ ಎಲ್ಲ ಹಾಡುಗಳನ್ನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಿ.

ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮ್ಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 3 ಗಂಟೆ. ಇನ್ನೀಗ ಹಿಂದಿ ಕಾರ್ಯಕ್ರಮಗಳು. 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ.

0: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಕೇಳುಗರೆ. ಪರಿಮಳ ಕಾರ್ಯಕ್ರಮದಲ್ಲಿ ಇವತ್ತು ಚಲನಚಿತ್ರ ರಂಗದ ಕುರಿತಾಗಿ ಯಾವ ಒಂದು ವಿಶೇಷವಾದ ಮಾಹಿತಿ ಇರುತ್ತೆ ಅಥವಾ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋ ಕುತೂಹಲ ಹಾಗೆ ಇರಲಿ. ಆರಂಭದಲ್ಲಿ ಒಂದು ಗೀತೆಯನ್ನ ಕೇಳಿ ಬನ್ನಿ, ನಂತರ ನಮ್ಮ ಮಾತುಕತೆ ಚಿತ್ರರಂಗದ ಕಡೆಗೆ.
1: ಕಂಡೊಡನೆ ಕರ ಪಿಡಿದು

ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ ಪ್ರತಿಭಾಮೆ.

0: ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ, ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ, ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ. ಏಕೆ ನನ್ನಲ್ಲಿ
1: ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ನಿಮ್ಮೊಂದಿಗೆ ಅನುಪಮ ಕೆಎನ್. ಪರಿಮಳ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾಯಕಿಯರು ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ಚಿತ್ರಗಳ ಕುರಿತಾಗಿ ಮಾತಾಡೋಣ. ಹಾಗೆ ಅಂತಹ ಚಿತ್ರಗಳಿಂದ ಆಯ್ದುಕೊಂಡಂತಹ ಮಧುರವಾದ ಹಾಡುಗಳನ್ನು ಸಹ ಕೇಳೋಣ. ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ಚಿತ್ರಗಳು ಡಬಲ್ ಆಕ್ಟಿಂಗ್ ಸಿನಿಮಾಗಳು ಅಂದ ತಕ್ಷಣ ಪ್ರಖ್ಯಾತ ನಟರು ಆಕ್ಟ್ ಮಾಡಿರುವಂತಹ ಅನೇಕ ಸಿನಿಮಾಗಳು ನಮ್ಮ ಕಣ್ಮುಂದೆ ಬರುತ್ತೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ರವಿಚಂದ್ರನ್, ಜಗ್ಗೇಶ್, ಹೀಗೆ ಅನೇಕ ನಟರ ಸಿನಿಮಾಗಳು ನೆನಪಿಗೆ ಬರುತ್ತೆ. ಒಂದಷ್ಟು ಸಿನಿಮಾಗಳನ್ನು ಅಂದರೆ ಡಬಲ್ ಆಕ್ಟಿಂಗ್ ಸಿನಿಮಾಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಇರುವಂತಹ ಶಂಕರ್ ಗುರು, ನಾನೊಬ್ಬ ಕಳ್ಳ, ಕುಲಗೌರವ, ರವಿಚಂದ್ರ, ತ್ರಿಮೂರ್ತಿ. ತ್ರಿಮೂರ್ತಿ ಸಿನಿಮಾದಲ್ಲಂತೂ ಮೂರು ವಿಭಿನ್ನವಾದ ಪಾತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಾವು ನೋಡಬಹುದು. ಇನ್ನು ವಿಷ್ಣುವರ್ಧನ್ ಅವರ ಮೋಜುಗಾರ, ಸೊಗಸುಗಾರ, ಯಜಮಾನ, ಸೂರ್ಯವಂಶ, ಜಮೀನ್ದಾರು, ಹೀಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ನಟ ಯಾರಪ್ಪ ಅಂದರೆ ಅದು ವಿಷ್ಣುವರ್ಧನ್ ಅಂತ ಹೇಳ್ಬೋದು. ಇನ್ನು ಅಂಬರೀಷ್ ಅವರ ಹಂತ ಸಿನಿಮಾ ಅಂದಾಗ ಒಂದು ಫೇಮಸ್ ಡೈಲಾಗ್ ಇದೆ, ಅದನ್ನು ಮರೆಯೋಕ್ಕಾಗತ್ತಾ? ಖುದ್ದೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ ಅಂತ ಹೇಳಿ, ಹೀಗೆ ಎರಡು ವಿಭಿನ್ನ ಪಾತ್ರಗಳಲ್ಲಿ ಅಂಬರೀಷ್ ಅವರು ಹಂತ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಬ್ರಹ್ಮಾಸ್ತ್ರ ಚಿತ್ರದಲ್ಲೂ ಅಂಬರೀಷ್ ಅವರನ್ನು ಡಬಲ್ ಆ್ಯಕ್ಟಿಂಗಲ್ಲಿ ನಾವು ನೋಡ್ಬೋದು. ರವಿಚಂದ್ರನ್ ಅವರ ಸಿನಿಮಾಗಳು ಅಂದಾಗ ಅದರಲ್ಲೂ ಹಾಸ್ಯ ಪ್ರಧಾನ ಸಿನಿಮಾಗಳು ನೆನಪಾಗತ್ತೆ. ಗಡಿಬಿಡಿ ಗಂಡ, ಶ್ರೀರಾಮಚಂದ್ರ, ಗುರುಬ್ರಹ್ಮ, ಹೀಗೆ ಸಾಕಷ್ಟು ನಟರ ಚಿತ್ರಗಳು ನಮಗೆ ಡಬಲ್ ಆ್ಯಕ್ಟಿಂಗ್ ಸಿನಿಮಾಗಳು ಅಂದಾಗ ನೆನಪಾಗತ್ತೆ. ಹಾಗೆ ಕೇಳುಗರೆ, ನಮ್ಮ ಕನ್ನಡ ಚಿತ್ರರಂಗದ ಪ್ರಾರಂಭದ ದಿನಗಳಿಂದ ಹಿಡಿದು ಇತ್ತೀಚೆಗೆ ತೆರೆ ಕಂಡಿರುವಂತಹ ಚಿತ್ರಗಳವರೆಗೆ ನಾಯಕಿಯರು ಸಹ ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ಸಿನಿಮಾಗಳು ಸಾಕಷ್ಟು ಇವೆ. ಅವುಗಳನ್ನು ಹಂತ ಹಂತವಾಗಿ ಈಗ ನೆನಪು ಮಾಡಿಕೊಳ್ಳೋಣ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಕಲ್ಪನಾ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ಕಪ್ಪು ಬಿಳುಪು ಚಿತ್ರದ ಒಂದು ಹಾಡನ್ನು ಇನ್ನೀಗ ಕೇಳಿಬನ್ನಿ.

ನಾಯಕಿಯರು ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ಸಿನಿಮಾಗಳನ್ನ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ. ಕೇಳುಗರೆ, ಕಾರ್ಯಕ್ರಮ ಕೇಳ್ತಾ ನೀವು ಸಹ ನಾಯಕಿಯರು ದ್ವಿಪಾತ್ರದಲ್ಲಿ ಅಭಿನಯಿಸಿರುವ ಸಿನಿಮಾಗಳು ನಿಮಗೇನಾದರೂ ಈ ಕ್ಷಣ ನೆನಪಿಗೆ ಬಂದರೆ 9483091029 ಈ ಸಂಖ್ಯೆಗೆ ನಿಮ್ಮ ಹೆಸರಿನ ಜೊತೆಗೆ ಕಳುಹಿಸಿಕೊಡಿ. ಕಲ್ಪನಾ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದಂತಹ ಕಪ್ಪು ಬಿಳುಪು ಚಿತ್ರದ ಒಂದು ಲವಲವಿಕೆಯ ಹಾಡನ್ನ ಈಗಷ್ಟೇ ಕೇಳಿದ್ವಿ. 1969 ಬಿಡುಗಡೆಯಾದಂತಹ ಕಪ್ಪು ಬಿಳುಪು ಚಿತ್ರದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಅದ್ಭುತ ದೃಶ್ಯ ಕಾವ್ಯವನ್ನ ನಾವು ಕಣ್ ತುಂಬಿಕೊಳ್ಬಹುದು. ಅವರ ನಿರ್ದೇಶನವೇ ಹಾಗೆ ಅಲ್ವಾ, ಸಿನಿಮಾ ನೋಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಸಿನಿಮಾದಲ್ಲಿ ನಾವೇ ಒಂದು ಪಾತ್ರ ಆಗ್ಬಿಟ್ಟಿದ್ದೀವಿ ಅನ್ನುವಷ್ಟು ಮಟ್ಟಿಗೆ ಅದು ಪರಿಣಾಮಕಾರಿಯಾಗಿ ಇರುತ್ತೆ. ಈ ಕಪ್ಪು ಬಿಳುಪು ಚಿತ್ರ ಶ್ರೀಮತಿ ಆರ್ಯಂಬಾ ಪಟ್ಟಾಭಿ ಅವರ ಕಪ್ಪು ಬಿಳುಪು ಅನ್ನೋ ಕಾದಂಬರಿಯನ್ನ ಆಧರಿಸಿದಂತಹ ಚಿತ್ರ. ಕಲ್ಪನಾ ಅವರು ಎರಡು ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ, ಚಂದ್ರ ಮತ್ತೆ ವತ್ಸಲ ಅನ್ನೋ ಎರಡು ಪಾತ್ರ. ಅವರ ಆಂಗಿಕ ಅಭಿನಯ ಇರಬಹುದು, ವಸ್ತ್ರ ವಿನ್ಯಾಸ ಎಲ್ಲವೂ ವಿಭಿನ್ನವಾಗಿ ಇರುತ್ತೆ. ಎರಡು ವಿಭಿನ್ನ ಸ್ವಭಾವಗಳನ್ನ ತೆರೆ ಮೇಲೆ ಬಹಳ ಸೂಕ್ಷ್ಮವಾಗಿ ಸೊಗಸಾಗಿ ಪುಟ್ಟಣ್ಣ ಅವರು ಕಟ್ಕೊಟ್ಟಿದ್ದಾರೆ. ಹಾಗೆ ಕೇಳುಗರೆ, ಈ ಸಿನಿಮಾದಲ್ಲಿ ಒಂದೊಳ್ಳೆ ಸಂದೇಶ ಸಹ ಇದೆ. ಇನ್ನು ಅಭಿನವ ಶಾರದೆ ಜಯಂತಿ ಅವರು ಸಹ ಸಾಕಷ್ಟು ಸಿನಿಮಾಗಳಲ್ಲಿ ದ್ವಿಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಮಣ್ಣಿನ ಮಗಳು ಚಿತ್ರ ಇರಬಹುದು, ಜಯ ವಿಜಯ ಅನ್ನೋ ಚಿತ್ರ, ಹಾಗೆ ತಾರಸು ಅವರ ಕಾದಂಬರಿ ಆಧಾರಿತ ಚಿತ್ರ ಚಕ್ರತೀರ್ಥ. ಈ ಸಿನಿಮಾದಲ್ಲಿ ಜಯಂತಿ ಅವರನ್ನ ಎರಡು ಪಾತ್ರಗಳಲ್ಲಿ ನಾವು ನೋಡಬಹುದು. ಇನ್ನು ನಟಿ ಸರಿತಾ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ಮೌನಗೀತೆ ಸಿನಿಮಾ ಯಾರಿಗೆ ತಾನೇ ನೆನಪಿಲ್ಲ, ಮೌನವಾಗಿಯೇ ನಮ್ಮನ್ನ ಕಾಡಿದಂತಹ ಸಿನಿಮಾ ಅದು. ಗೀತಪ್ರಿಯ ಅವರ ನಿರ್ದೇಶನದ ಈ ಚಿತ್ರದ ವಿಶೇಷತೆ ಏನಪ್ಪ ಅಂದ್ರೆ, ಸರಿತಾ ಅವರು ಲಂಬಾಣಿ ಹುಡುಗಿಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ, ಹಾಗೆ ತಾಯಿಯ ಪಾತ್ರದಲ್ಲೂ ಸಹ ಸರಿತಾ ಅವರನ್ನ ನಾವು ನೋಡಬಹುದು. ತಾಯಿ ಮಗಳ ಅನುಬಂಧದ ಒಂದು ತೊಳಲಾಟ ಈ ಚಿತ್ರದ ಕಥೆ. ಈ ಸುಂದರ ಚಿತ್ರವನ್ನ ನೆನಪಿಸಿಕೊಳ್ತಾ ಈಗ ಇದೇ ಚಿತ್ರದ ಒಂದು ಬ್ಯೂಟಿಫುಲ್ ಹಾಡು ನಿಮಗಾಗಿ.

ಡಬಲ್ ಆಕ್ಟಿಂಗ್ ಸಿನಿಮಾಗಳು ಅಂದಾಗ ನಮಗೆ ನಾಯಕ ನಟರೇ ನಮ್ಮ ಕಣ್ಮುಂದೆ ಬರ್ತಾರೆ. ಆದರೆ ನಾಯಕಿಯರು ಡಬಲ್ ಆಕ್ಟಿಂಗ್ ಅಲ್ಲಿ ನಟಿಸಿರುವಂತಹ ಚಿತ್ರಗಳನ್ನ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ನೆನಪು ಮಾಡ್ಕೊಳ್ತಾ ಇದ್ವಿ. ಕೆಳಗುರೆ, ನೀವು ಸಹ ಮೆಸೇಜ್ ಮಾಡ್ತಾ ಇದ್ದೀರಿ ಡಬಲ್ ಆಕ್ಟಿಂಗ್ ಅಲ್ಲಿ ನಾಯಕಿಯರು ಅಭಿನಯಿಸಿರುವಂತಹ ಚಿತ್ರಗಳ ಕುರಿತಾಗಿ ಮಾಹಿತಿಯನ್ನ ತಿಳಿಸ್ತಾ ಇದ್ದೀರಿ. ಆದರೆ ಸದ್ಯಕ್ಕೆ ನಿಮಗೆ ನೆನಪಾಗದೇ ಇರುವಂತಹ ಅಪರೂಪದ ಕೆಲವು ಚಿತ್ರಗಳನ್ನ ಸಹ ಇವತ್ತು ನಾವು ಪರಿಮಳ ಕಾರ್ಯಕ್ರಮದಲ್ಲಿ ನೆನಪು ಮಾಡ್ಕೊಳ್ಳೋಣ. ಇನ್ನು ಮಕ್ಕಳ ಸೈನ್ಯ ಚಿತ್ರ, ಗೌರಿ ಮನೋಹರಿಯ ಕಂಡೆ ಅನ್ನೋ ಸೊಗಸಾದ ಹಾಡು ಇರುವಂತಹ ಚಿತ್ರ ಇದು. ಮಕ್ಕಳ ಸೈನ್ಯ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರಿಗೆ ಜೋಡಿಯಾಗಿ ನಟಿ ಸುಮಿತ್ರಾ ಅವರು ಎರಡು ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಐದು ಮಕ್ಕಳ ತಾಯಿಯ ಪಾತ್ರ ಒಂದು ಕಡೆ, ಆದರೆ ತಾಯಿಯ ತಂಗಿಯ ಪಾತ್ರದಲ್ಲಿಯೂ ಸಹ ಸುಮಿತ್ರಾ ಅವರ ಅಭಿನಯ ಇದೆ. ಅಂದರೆ ಅಕ್ಕ ತಂಗಿ ಎರಡೂ ಪಾತ್ರಗಳಲ್ಲಿ ಸುಮಿತ್ರಾ ಅವರ ಅಭಿನಯ ಇದೆ. ಈ ಒಂದು ಚಿತ್ರದ ಹಾಡನ್ನ ಕೇಳೋಣ. ಇನ್ನು ನಿಮ್ಮ ಸಂದೇಶಗಳನ್ನು ಖಂಡಿತ ಕಾರ್ಯಕ್ರಮದ ಕೊನೆಯಲ್ಲಿ ಓದ್ತೀನಿ. ನೀವು ಅಷ್ಟೇ ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ನಾಯಕಿಯರ ಸಿನಿಮಾಗಳನ್ನು ನಮಗೆ ಸಂದೇಶದ ಮೂಲಕ ತಿಳಿಸಿ.

ನಟಿ ಆರತಿ ಅವರ ಡಬಲ್ ಆಕ್ಟಿಂಗ್ ಸಿನಿಮಾ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ರಾಜ ನನ್ನ ರಾಜ ಚಿತ್ರ. ಒಂದು ಕಾಲ್ಪನಿಕ ಕಥೆಯನ್ನ ಎಣೆದು ಚಿತ್ರದಲ್ಲಿ ತೋರಿಸಿದ್ದಾರೆ. ಪುನರ್ಜನ್ಮದ ಕಥೆಯನ್ನ ಒಳಗೊಂಡಿದೆ ರಾಜ ನನ್ನ ರಾಜ ಚಿತ್ರ. ಹಾಗೆ ಜಗ್ಗು ಅನ್ನೋ ಚಿತ್ರದಲ್ಲಿಯೂ ಅಂಬರೀಷ್ ಅವರ ಜೊತೆ ದ್ವಿಪಾತ್ರದಲ್ಲಿ ಆರತಿಯವರು ಅಭಿನಯಿಸಿದ್ದಾರೆ. ಮತ್ತಷ್ಟು ಈ ರೀತಿಯ ವಿಶೇಷವಾದ ಚಿತ್ರಗಳ ಪಟ್ಟಿ ನನ್ನ ಬಳಿ ಇದೆ, ಕೇಳಿದ್ರೆ ಎಲ್ಲವನ್ನ ತಿಳ್ಕೊಳ್ಳೋಣ. ಈಗ ರಾಜ ನನ್ನ ರಾಜ ಚಿತ್ರದ ತನುವು ಮನುವು ಹಾಡನ್ನ ಕೇಳಿ.

0: ध्यान दें, आपकी मेहनत को राष्ट्रीय पहचान। पशुपालन क्षेत्र में उत्कृष्ट योगदान देने और नवीन प्रौद्योगिकी प्रथाओं को अपनाने वालों को भारत सरकार का पशुपालन एवं डेयरी विभाग प्रदान करता है राष्ट्रीय सम्मान। आज ही नामांकन करें राष्ट्रीय गोपाल रत्न पुरस्कार 2026 के लिए। इस पुरस्कार के लिए 3 श्रेणियों में होता है चयन, सर्वश्रेष्ठ डेयरी किसान, सर्वश्रेष्ठ डेयरी सहकारी समिति और सर्वश्रेष्ठ AI तकनीशियन। उत्तर पूर्वी क्षेत्र और हिमालयी राज्यों के लिए विशेष पुरस्कार का प्रावधान। नामांकन की तिथि 10 अगस्त से 10 सितंबर 2026 तक, तो देर किस बात की। आज ही आवेदन करें www.awards.gov.in पर या संपर्क करें नजदीकी CSC केंद्र पर। राष्ट्रीय गोपाल रत्न पुरस्कार 2026 पशुपालन एवं डेयरी विभाग भारत सरकार द्वारा जनहित में जारी।
1: ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಾಯಕಿಯರು ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ಕೆಲವೊಂದಷ್ಟು ಚಿತ್ರಗಳನ್ನು ನಾವು ನೆನಪು ಮಾಡಿಕೊಳ್ತಾ ಇದ್ದೀವಿ. 1987 ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನದಲ್ಲಿ ಒಲವಿನ ಉಡುಗೊರೆ ಚಿತ್ರ ತೆರೆ ಕಾಣ್ತು. ಅಂಬರೀಷ್ ಅವರ ಜೊತೆ ಮಂಜುಳಾ ಶರ್ಮಾ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದರು. ತನ್ನ ಸೌಂದರ್ಯದ ಬಗ್ಗೆ ಅಹಂಕಾರವನ್ನು ಹೊಂದಿದಂತಹ ಒಂದು ಪಾತ್ರವಾದರೆ ಕಣ್ಣುಗಳನ್ನು ಕಳೆದುಕೊಂಡಂತಹ ಸೌಮ್ಯ ಸ್ವಭಾವದ ಮತ್ತೊಂದು ಪಾತ್ರದಲ್ಲಿ ಮಂಜುಳಾ ಶರ್ಮಾ ಅವರು ಮಿಂಚಿದ್ರು. ಈ ಚಿತ್ರದ ಒಲವಿನ ಉಡುಗೊರೆ ಕೊಡಲೇನು ಹಾಡು ಸಹ ಸೂಪರ್ ಹಿಟ್ ಆಯಿತು. ಈಗ ಈ ಹಾಡನ್ನು ಕೇಳೋಣ, ನಂತರ ನಾಯಕಿಯರು ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ಮತ್ತಷ್ಟು ಚಿತ್ರಗಳ ಕುರಿತಾಗಿ ಮಾತಾಡೋಣ. ನಿಮಗೆ ಆಶ್ಚರ್ಯ ಆಗುತ್ತೆ ಕೇಳಿದ್ರೆ, ಸಾಕಷ್ಟು ಪಟ್ಟಿ ಇದೆ ನಾಯಕಿಯರು ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ಸಿನಿಮಾಗಳು ಅಂದಾಗ ನಮಗೆ ಬರೀ ಮಾಲಾಶ್ರೀಯವರ ಸಿನಿಮಾಗಳು ನೆನಪಾಗತ್ತೆ. ಯಾಕಂದರೆ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ಒಂದಷ್ಟು ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ. ಅದರ ಜೊತೆಗೆ ಅನೇಕ ಸಿನಿಮಾಗಳಿವೆ, ಎಲ್ಲವನ್ನ ನೆನಪು ಮಾಡ್ಕೊಳ್ಳೋಣ. ಟ್ಯೂನ್ ಮಾಡಿಯೇ ಇರಿ 102.9 FM.

1992ರಲ್ಲಿ ತೆರೆ ಕಂಡಂತಹ ಗುರುಬ್ರಹ್ಮ ಚಿತ್ರದಲ್ಲಿ ರವಿಚಂದ್ರನ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅವರ ಜೊತೆ ನಾಯಕಿ ಸುಕನ್ಯಾ ಸಹ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ರೂಪಾ ಮತ್ತೆ ದೀಪಾ ಅನ್ನೋ ಎರಡು ಪಾತ್ರಗಳು, ಈ ಎರಡೂ ಪಾತ್ರಗಳ ಹೆಸರಿನಲ್ಲಿಯೇ ಅಂದರೆ ಈ ಹೆಸರಿನ ಮೇಲೆಯೇ ಒಂದು ಹಾಡು ಸಹ ಇದೆ, ರೂಪಾ ದೀಪಾ ಅಂತ ಹೇಳಿ. ನಟಿ ಸುಕನ್ಯಾ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ಗುರುಬ್ರಹ್ಮ ಚಿತ್ರದ ಈ ಹಾಡನ್ನು ಕೇಳಿ ಆನಂದಿಸಿ.

ಕನಸಿನ ರಾಣಿ ಮಾಲಾಶ್ರೀ ಅವರು ಎಂಥದ್ದೇ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು ಸಹ ಪ್ರೇಕ್ಷಕರು ಬಹಳ ಇಷ್ಟಪಟ್ಟು ನೋಡ್ತಾರೆ. ಅದು ಗೃಹಿಣಿಯ ಪಾತ್ರ ಇರ್ಬೋದು, ಜೋರು ಮಾತಿನ ಬಜಾರಿಯ ಪಾತ್ರ ಇರಬಹುದು, ಖಡಕ್ ಧ್ವನಿಯ ಪೊಲೀಸ್ ಪಾತ್ರ ಇರಬಹುದು. ಹೀಗೆ ವಿಭಿನ್ನ ಪಾತ್ರಗಳಲ್ಲಿ ಮಾಲಾಶ್ರೀ ಅವರು ಮಿಂಚಿದ್ದಾರೆ. ಜೊತೆಗೆ ಡಬಲ್ ಆಕ್ಟಿಂಗ್ ಸಿನಿಮಾಗಳಲ್ಲಿಯೂ ನಟಿಸಿ ಪ್ರೇಕ್ಷಕರ ಮನಸ್ಸನ್ನ ರಂಜಿಸಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ರಾಣಿ ಮಹಾರಾಣಿ ಚಿತ್ರ. ಇದು 1990 ತೆರೆ ಕಂಡಿದ್ದು. ಒಂದಷ್ಟು ಹಾಸ್ಯ ಇದೆ, ಕೌಟುಂಬಿಕ ಸನ್ನಿವೇಶಗಳು ಇದೆ. ಈ ಒಂದು ಚಿತ್ರ ಪ್ರೇಕ್ಷಕರಿಗೆ ಬಹಳ ಇಷ್ಟ ಆಗಿತ್ತು. ಜೊತೆಗೆ ಹಲೋ ಸಿಸ್ಟರ್ ಚಿತ್ರದಲ್ಲಿ 7 ಪಾತ್ರಗಳಲ್ಲಿ ಮಾಲಾಶ್ರೀ ಅವರು ಅಭಿನಯಿಸಿದರು. ಇದೊಂದು ವಿಶೇಷ ಅಂತಲೇ ಹೇಳ್ಬೋದು, ಈ ರೀತಿ 7 ಪಾತ್ರಗಳಲ್ಲಿ ಒಂದು ಸಿನಿಮಾದಲ್ಲಿ ನಟಿಸೋದು ಅಂದರೆ. ಇನ್ನು ಸಾಕಷ್ಟು ನಮ್ಮ ಕೇಳುಗರು ಸಹ ರಾಣಿ ಮಹಾರಾಣಿ ಚಿತ್ರದ ನಮ್ಮ ಮಾಲಾಶ್ರೀ ಅವರ ಅಭಿನಯದ ಸಿನಿಮಾದ ಹಾಡನ್ನು ನೆನಪು ಮಾಡಿಕೊಂಡಿದ್ದಾರೆ. ಈಗ ನಿಮ್ಮೆಲ್ಲರಿಗಾಗಿ ರಾಣಿ ಮಹಾರಾಣಿ ಚಿತ್ರದ ಈ ಹಾಡು

ಇವತ್ತು ಪರಿಮಳ ಕಾರ್ಯಕ್ರಮದಲ್ಲಿ ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ಅಂದರೆ ನಾಯಕಿಯರು ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ಸಿನಿಮಾಗಳ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಅದೇ ಸಿನಿಮಾಗಳಿಂದ ಆಯ್ದ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ದ್ವಾರ್ಕೇಶ್ ಅವರ ನಿರ್ಮಾಣದಲ್ಲಿ 2012 ತೆರೆ ಕಂಡಂತಹ ಚಾರುಲತಾ ಒಂದು ರೀತಿಯ ವಿಶಿಷ್ಟ ಪ್ರಯೋಗ ಅಂತಲೇ ಹೇಳ್ಬೋದು. ಪ್ರಿಯಾಮಣಿಯವರು ಸಯಾಮಿ ಅವಳಿಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಇಂದ್ರಜಿತ್ ಲಂಕೇಶ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಮೊನಾಲಿಸಾ ಚಿತ್ರದಲ್ಲಿಯೂ ನಟಿ ಸದಾ ಅವರು ಡಬಲ್ ಆಕ್ಟಿಂಗ್ನಲ್ಲಿ ನಟಿಸಿದ್ದಾರೆ. 2004 ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಹ ಮೊನಾಲಿಸಾ ಚಿತ್ರಕ್ಕೆ ಲಭಿಸಿತು. ಈಗ ಮೊನಾಲಿಸಾ ಚಿತ್ರದ ಈ ಹಾಡು ನಿಮಗಾಗಿ.

ಕೆಳಗರೆ ಹಲವಾರು ನಾಯಕಿಯರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಕಿಲಾಡಿ ಜೋಡಿ ಚಿತ್ರದಲ್ಲಿ ಲಕ್ಷ್ಮಿ, ಹೆಣ್ಣಿನ ಸೇಡು ಚಿತ್ರದಲ್ಲಿ ಗೀತಾ, ಇಂದಿನ ರಾಮಾಯಣ ಚಿತ್ರದಲ್ಲಿ ತುಳಸಿ, ಕೆಡಿ ನಂಬರ್ 1 ಚಿತ್ರದಲ್ಲಿ ಲೀಲಾವತಿಯವರು ಸಹ ಡಬಲ್ ಆಕ್ಟಿಂಗ್ ಅಲ್ಲಿ ಅಭಿನಯಿಸಿದ್ದಾರೆ. ಉಷಾ, ಸ್ವಯಂವರ ಹಾಗೆ ಮರೆಯದ ಹಾಡು ಚಿತ್ರದಲ್ಲಿ ಮಂಜುಳಾ ಅವರು, ಲಕ್ಷ್ಮಿ ನಿವಾಸ ಚಿತ್ರದಲ್ಲಿ ಪದ್ಮಪ್ರಿಯಾ ಅವರು ಡಬಲ್ ಆಕ್ಟಿಂಗ್ ಅಲ್ಲಿ ಅಭಿನಯಿಸಿದ್ದಾರೆ, ಲಕ್ಷ್ಮಿ ಸರಸ್ವತಿ ಚಿತ್ರದಲ್ಲಿ ಬಿ ಸರೋಜಾದೇವಿ, ಮಕ್ಕಳ ಭಾಗ್ಯ ಮತ್ತೆ ಮಿನುಗುತ್ತಾರೆ ಈ ಚಿತ್ರದಲ್ಲಿ ಬೇಬಿ ಇಂದಿರಾ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ್ರು. ಇನ್ನು ಇತ್ತೀಚೆಗೆ ಅಮೃತವಾಣಿ ಚಿತ್ರದಲ್ಲಿ ರಾಧಿಕಾ ಅವರು, ಮಾಯಾ ಬಜಾರ್ ಚಿತ್ರದಲ್ಲಿ ಪ್ರೇಮ, ನೀರಾಣಿ ನಾ ಮಹಾರಾಣಿ ಚಿತ್ರದಲ್ಲಿ ಪೂಜಾ ಗಾಂಧಿ ಅವರು ಸಹ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇನ್ನು ನಮ್ಮ ಕನ್ನಡ ಚಿತ್ರರಂಗದ ಶ್ರೀಮಂತಿಕೆಯ ಅಂಥದ್ದು ಅಂತಲೇ ಹೇಳ್ಬೋದು. ಒಂದು ರೀತಿ ವಿಭಿನ್ನತೆಗೆ ಹೆಸರಾದದ್ದು ನಮ್ಮ ಕನ್ನಡ ಚಿತ್ರರಂಗ. ಕನ್ನಡ ಸಿನಿಮಾಗಳನ್ನು ನೋಡೋಣ, ಕನ್ನಡ ಚಿತ್ರರಂಗವನ್ನು ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಈ ಹಾಡು.

ಕಾರ್ಯಕ್ರಮ ಕೇಳ್ತಾ ಅನೇಕ ಕೇಳುಗರು ಸಂದೇಶಗಳನ್ನ ಕಳಿಸಿಕೊಟ್ಟಿದ್ದಾರೆ, ಓದೋಣ. ಕನ್ನಡದ ಪ್ರಥಮ ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ಚಿತ್ರ ಅಂದ್ರೆ ಅದು 1962 ತೆರೆಕಂಡಂತಹ ಕಲ್ಯಾಣ್ ಕುಮಾರ್ ಅವರ ನಾಯಕರಾಗಿ ಅಭಿನಯಿಸಿದಂತಹ ದೈವಲೀಲೆ ಅಂತ ಹೇಳಿ ಒಬ್ರು ಸಂದೇಶ ಕಳಿಸಿದರೆ, ಸತ್ಯವಲ್ಲಿ ನಾರಾಯಣ ಸ್ವಾಮಿ ಅವರು. ಇನ್ನು ಜಯ ವಿಜಯ ಜಯಂತ್ರಿಯ ಅವರು ಅಭಿನಯಿಸಿರುವಂತಹ ಡಬಲ್ ಆಕ್ಟಿಂಗ್ ಸಿನಿಮಾ ಅಂತ ಹೇಳಿ ಮಹೇಶ್ ಅವರು ಬಿಸಿಸಿ ಲೇಔಟ್ ಇಂದ ಸಂದೇಶ ಕಳಿಸಿದರೆ, ಮಾಲಾ ಶ್ರೀ ರಾಣಿ ಮಹಾರಾಣಿ ಅಂತ ಹೇಳಿ ಮಣಿಕಂದನ್ ಹೆಬ್ಬಾಳ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದರೆ, ಹಾಗೆ ರಾಣಿ ಹಳೇಬೀಡು ಮಾಲಾಶ್ರೀ ಅವರು ಸಹ ರಾಣಿ ಮಹಾರಾಣಿ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅಂತ ಮೆಸೇಜ್ ಮಾಡಿದರೆ, ವೆಂಕಟೇಶ್ ಸುಂಕದ ಕಟ್ಟೆಯಿಂದ ಲಕ್ಷ್ಮೀ ಮೇಡಮ್ ಅವರು ಕಿಲಾಡಿ ಜೋಡಿ ಚಿತ್ರದಲ್ಲಿ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾವಿಬ್ಬರು ನಮಗಿಬ್ಬರು ಚಿತ್ರದಲ್ಲಿ ಮಾಲಾಶ್ರೀ ಚಾರುಲತಾ ಮತ್ತೆ ಪ್ರಿಯಾಮಣಿ ಇವರೆಲ್ಲರೂ ಅಂದ್ರೆ ದ್ವಿಪಾತ್ರದಲ್ಲಿ ಅಭಿನಯಿಸಿರುವಂತಹ ನಾಯಕಿಯರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಒಲವಿನ ಉಡುಗೊರೆ ಚಿತ್ರದಲ್ಲಿ ಮಂಜುಳಾ ಶರ್ಮಾ ಅವರು ಜೊತೆಗೆ ರಾಣಿ ಮಹಾರಾಣಿ ಚಿತ್ರದಲ್ಲಿ ಮಾಲಾಶ್ರೀ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅಂತ ಮೆಸೇಜ್ ಮಾಡಿರೋದು ಅಂಬುಜಾ ಅವರು. ಹಾಗೆ ಅನೇಕ ಜನರು ರಾಣಿ ಮಹಾರಾಣಿ ಚಿತ್ರದ ಮಾಲಾಶ್ರೀ ಅವರ ಡಬಲ್ ರೋಲ್ ಬಗ್ಗೆನೇ ನೆನಪಿಸಿಕೊಂಡು ನಮಗೆ ಮೆಸೇಜ್ ಮಾಡಿದ್ದಾರೆ. ಪ್ರಿಯಾಮಣಿ ಅವರು ಚಾರುಲತಾ ಚಿತ್ರದಲ್ಲಿ, ಹಾಗೆ ದ್ವಾರಕೀಶ್ ಅವರು ಕಿಟ್ಟುಪುಟ್ಟು ಚಿತ್ರದಲ್ಲಿ ಡಬಲ್ ಆಕ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಇವತ್ತು ಪರಿಮಳ ಕಾರ್ಯಕ್ರಮದಲ್ಲಿ ಮಾತಾಡ್ತಿರೋದು ನಾಯಕಿಯರು ಡಬಲ್ ಆಕ್ಟಿಂಗಲ್ಲಿ ನಟಿಸಿರುವಂತಹ ಚಿತ್ರಗಳ ಬಗ್ಗೆ. ಇನ್ನು ಹನುಮಂತಪ್ಪ ಮಡಿವಾಳರ್ ಜಗಳೂರು ಸಹ ಸಂದೇಶ ಕಳಿಸಿದ್ರು. ಜೊತೆಗೆ ಕಲಬುರಗಿಯಿಂದ ಚಂದುಲಾಲ್ ಅವರು ಸಹ ಮಾಲಾಶ್ರೀ ಅವರ ಅಭಿನಯದ ಚಿತ್ರವನ್ನು ನೆನಪು ಮಾಡಿಕೊಂಡಿದ್ದಾರೆ. ಹಾಗೆ ರಾಧಿಕಾ ಅವರು ಅಭಿನಯಿಸಿರುವಂತಹ ಮಣಿ ಚಲನಚಿತ್ರವನ್ನು ನೆನಪು ಮಾಡಿಕೊಂಡು ಅನಾಥ ಸೇವಾಶ್ರಮ ಮಲ್ಲಾಡಹಳ್ಳಿಯಿಂದ ಸಂದೇಶ ಕಳಿಸಿದರೆ, ಇವರು ತಮ್ಮ ಹೆಸರನ್ನು ತಿಳಿಸಿಲ್ಲ. ಗಾಯತ್ರಿ ಅವರ ಇಂದಿನ ರಾಮಾಯಣ ಚಿತ್ರವನ್ನು ನೆನಪು ಮಾಡಿಕೊಂಡು ಚೈತ್ರ ಸದಾನಂದ ಅವರು ಸಹ HSR ಲೇಔಟ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ರಘು ಮತ್ತು MN ನಾಯಕ್ ಇವರು ಸಹ ವಿಜಯಪುರದಿಂದ ಸಂದೇಶ ಕಳಿಸಿದರು. ಸುರೇಶ್ ಬಿ ಶ್ರೀನಿಧಿ BTM ಲೇಔಟ್ನಿಂದ ಮಾಲಾಶ್ರೀ ಅವರ ಅಭಿನಯದ ರಾಣಿ ಮಹಾರಾಣಿ ಚಿತ್ರವನ್ನು ನೆನಪು ಮಾಡಿಕೊಂಡಿದ್ದಾರೆ. ಜಗದಾಂಬಿಕಾ ಹಂಸವೇಣಿ ಅಂಬಿಕಾ ಅವರ ಅಭಿನಯದ ದಿಗ್ವಿಜಯ ಚಿತ್ರವನ್ನು ನೆನಪು ಮಾಡಿಕೊಂಡಿದ್ದಾರೆ. ಶಿವಮೊಗ್ಗದಿಂದ ಭಾಗ್ಯ ಮಂಜು ಅವರು ಸಹ ಮಾಲಾಶ್ರೀ ಅವರ ರಾಣಿ ಮಹಾರಾಣಿ ಚಿತ್ರ ಅಂತ ಹೇಳ್ತಾ ಇದ್ದಾರೆ, ಇದೇ ಅಭಿಪ್ರಾಯ. ಮಹೇಶ ಬೆಳಗಾವಿಯಿಂದ, ಇನ್ನು ಅಥಣಿ ಚಂದ್ರಕಾಂತ್ ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ. ಲಕ್ಷ್ಮೀ ಸರಸ್ವತಿ ಬಿ ಸರೋಜಾದೇವಿ ಅವರು ಡಬಲ್ ಆಕ್ಟಿಂಗಲ್ಲಿ ಅಭಿನಯಿಸಿದ್ದಾರೆ ಅಂತ ಹೇಳಿ ಮಂಗಳ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ರೇಖಾ ಯಲಹಂಕದಿಂದ ಮಧುರ ಸಂಗಮ ಕಿಲಾಡಿ ಜೋಡಿ ಹೆಣ್ಣಿನ ಸೇಡು ಮರೆಯದ ಹಾಡು ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಗೀತಾ ಅವರು ಹೆಣ್ಣಿನ ಸೇಡು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅಂತ ಹೇಳಿ ಶಿವು ಮಾರಮ್ಮನಹಳ್ಳಿಯಿಂದ ಮೆಸೇಜ್ ಮಾಡಿದರು. ಬೇಬಿ ಇಂದಿರಾ ಅವರು ಸಹ ಒಂದು ಚಿತ್ರದಲ್ಲಿ ಬಾಲನಟಿಯಾಗಿ ಅಭಿನಯಿಸಿದ್ದಾರೆ ಅಂತ ಹೇಳಿ ಇವರು ತಮ್ಮ ಹೆಸರನ್ನ ತಿಳಿಸಿಲ್ಲ. ದಯವಿಟ್ಟು ಕೇಳಿದ್ರೆ ನಿಮ್ಮ ಪ್ರತಿ ಸಂದೇಶದಲ್ಲೂ ನಿಮ್ಮ ಹೆಸರು ಇರಲಿ. ಇನ್ನು ಭೀಮರಾವ್ ಅವರು ಸಹ ಮೆಸೇಜ್ ಮಾಡಿದ್ದಾರೆ ಲಕ್ಷ್ಮೀ ನಿವಾಸ ಚಿತ್ರದ ಬಗ್ಗೆ ನೆನಪು ಮಾಡಿಕೊಂಡು. ಹೀಗೆ ಅನೇಕರು ಸಂದೇಶ ಕಳಿಸ್ತಾ ಇದ್ದೀರಿ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಡಬಲ್ ಆಕ್ಟಿಂಗ್ ರೋಲಲ್ಲಿ ಅಭಿನಯಿಸಿರುವಂತಹ ನಾಯಕಿಯರ ಚಿತ್ರಗಳ ಕುರಿತಾದ ಮಾಹಿತಿ ಮತ್ತು ಹಾಡುಗಳು ಇಷ್ಟ ಆಯಿತು ಅಂತ ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ ಮೆಸೇಜ್ ಮಾಡಿದರು. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಧನ್ಯವಾದಗಳು ಕೇಳುಗರೆ. ಸಮಯ 5 ಗಂಟೆ ಆಗಿದೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಪ್ರಧಾನಮಂತ್ರಿ ಕೃಷಿ ವಿಕಾಸ ಯೋಜನೆಯಡಿ 10 ರಾಜ್ಯಗಳ ಕೃಷಿ ಸಚಿವರಿಗೆ 1,200 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತದ ಆರ್ಥಿಕ ಮಂಜೂರಾತಿ ಪತ್ರಗಳನ್ನು ಹಸ್ತಾಂತರಿಸಿದ್ದಾರೆ. ರಾಜ್ಯಕ್ಕೆ 104 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಭಾರತದ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಉತ್ತೇಜನ ನೀಡುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. 1,650 ಹೊಸ ಸೀಟುಗಳೊಂದಿಗೆ ಕರ್ನಾಟಕ ಮುಂಚೂಣಿಯಲ್ಲಿರುವುದು ಮತ್ತು ರಾಜ್ಯದ ಒಟ್ಟು ಸೀಟುಗಳ ಸಂಖ್ಯೆ 15,745ಕ್ಕೆ ತಲುಪಿರುವುದು ಹೆಮ್ಮೆಯ ವಿಷಯ ಎಂದು ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ರಾಜ್ಯದ ತಂತ್ರಜ್ಞಾನ ಬೆಳವಣಿಗೆಯನ್ನು ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಗೆ ವಿಸ್ತರಿಸುವ ಉದ್ದೇಶದೊಂದಿಗೆ ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ಜಾಗತಿಕ ತಂತ್ರಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ದಕ್ಷಿಣ ಚೀನಾ ಸಮುದ್ರ, ಮೆಡಿಟರೇನಿಯನ್ ಸಮುದ್ರ ಹಾಗೂ ಅಟ್ಲಾಂಟಿಕ್ ಸಾಗರದಲ್ಲಿ ಭಾರತೀಯ ಯುದ್ದ ನೌಕೆಗಳ ನಿಯೋಜನೆಯು ಭಾರತದ ಸಾಗರದಾಳದ ನೌಕಾಪಡೆಯ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರ ಖಾತೆಗೆ ಜಮೆಯಾಗುವ ಮಾಸಿಕ 2,000 ರೂಪಾಯಿ ಹಣವನ್ನು ಯಾವುದೇ ಕಾರಣಕ್ಕೂ ಸಾಲದ ಕಂತು ಅಥವಾ ಬಡ್ಡಿಗೆ ಕಡಿತ ಮಾಡಿಕೊಳ್ಳದಂತೆ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಿಗೆ ಸರ್ಕಾರ ಆದೇಶಿಸಿದೆ. ಚುನಾವಣಾ ಆಯೋಗದಂತಹ ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಕಾಂಗ್ರೆಸ್ ಸಾರ್ವಜನಿಕರಲ್ಲಿ ಅಪನಂಬಿಕೆ ಮೂಡಿಸುವಂತಹ ಹೇಳಿಕೆಗಳನ್ನು ನೀಡುವುದು ಸೂಕ್ತವಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ವಿಧ್ವಂಸಕ ಮತ್ತು ಭಯೋತ್ಪಾದಕ ಕೃತ್ಯಗಳನ್ನು ನಡೆಸುವ ಕುರಿತು ಚರ್ಚೆ ನಡೆಸಿದ ಆರೋಪದ ಮೇರೆಗೆ ಬಂಧಿಸಲಾದ 2 ಶಂಕಿತ ಭಯೋತ್ಪಾದಕರನ್ನು ಹೆಚ್ಚಿನ ತನಿಖೆಗಾಗಿ ಚಿಕ್ಕಬಳ್ಳಾಪುರ ನ್ಯಾಯಾಲಯ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಏಷ್ಯನ್ ಗೇಮ್ಸ್ನ ಮಹಿಳೆಯರ ಹಾಕಿ ಸೆಮಿಫೈನಲ್ನಲ್ಲಿ ನಾಳೆ ಭಾರತ ದಕ್ಷಿಣ ಕೊರಿಯಾವನ್ನು ಎದುರಿಸಲಿದೆ. ಭಾರತ ಈವರೆಗಿನ ಎಲ್ಲಾ 5 ಪಂದ್ಯಗಳನ್ನು ಗೆದ್ದಿದ್ದು 66 ಗೋಲುಗಳನ್ನು ಗಳಿಸಿದೆ. ಐಸಿಸಿ ಮಹಿಳಾ ಟಿ20 ಬೌಲಿಂಗ್ ಶ್ರೇಯಾಂಕದಲ್ಲಿ ಭಾರತದ ಬೌಲರ್ ಶ್ರೀಚರಣಿ ಸಾರ್ವಕಾಲಿಕ ಗರಿಷ್ಠ ರೇಟಿಂಗ್ನ ಹೊಸ ದಾಖಲೆ ಬರೆದಿದ್ದಾರೆ. ಬ್ಯಾಟರ್ ಸ್ಮೃತಿ ಮಂದಾನಾ ಬ್ಯಾಟಿಂಗ್ ಶ್ರೇಯಾಂಕದ ಅಗ್ರ 5ರ ಪಟ್ಟಿಗೆ ಮರಳಿದ್ದಾರೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಆತ್ಮೀಯ ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜೀಜೆ. ಮೊದಲಿಗೆ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆಯನ್ನು ನೋಡೋಣ.

ಇನ್ನು ಸಂಜೆ 5:05 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳುವಿರಿ. ಆನಂತರ 6:02 ಸೇಫ್ ಡ್ರೈವ್ ಗಾನಾ ಬಜಾನಾ ಕಾರ್ಯಕ್ರಮ. ಇನ್ನು 6:55 ಕನ್ನಡ ರತ್ನ ಭಂಡಾರದ ಮರು ಪ್ರಸಾರವನ್ನು ಆಲಿಸುವಿರಿ. ಆನಂತರ

7:22 ಕೇಳಿ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಈ ರಾತ್ರಿ 8:02 ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಬಹುದು. ಇನ್ನು 9:15 ಹಿಂದಿಯ ಮಧುರ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಆನಂತರ 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಇನ್ನು ನಾಡಿನ ಕಾರ್ಯಕ್ರಮಗಳು ಹೀಗಿವೆ. 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಇನ್ನು 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಭಾವಗೀತೆ, ತದನಂತರ ದಿನವಿಶೇಷಗಳನ್ನು ನೋಡೋಣ ಚಿತ್ರಗೀತೆಗಳೊಂದಿಗೆ. ಇನ್ನು 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಬಿಸಿನೀರು ತಯಾರಿಕೆ ಹಾಗೂ ಬಳಕೆ. ಭಾಗವಹಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿಶ್ವವಿದ್ಯಾಲಯ ಬೆಂಗಳೂರು. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಇನ್ನು 9:00 ಕಾರ್ಯಕ್ರಮ ಇಂದಿನ ವಿಶೇಷ. ಇನ್ನು 10:02 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು 11:02 ಬ್ಯಾಕ್ ಟು ಬ್ಯಾಕ್ ಹಿಟ್ ಕನ್ನಡ ಚಿತ್ರಗೀತೆಗಳು. ಇನ್ನು 11:30 ಕಲಾಭಾರತಿ. ಇನ್ನು 12:00 ಪ್ರಸಾರದಲ್ಲಿ 12:05 ಕಾರ್ಯಕ್ರಮ ಕರೆಗೊಂದು ಹಾಡು. ಇನ್ನು 12:20 ಬುಧವಾರದ ವಿಶೇಷ ಗೇಮ್ ಶೋ ಪದಬಂಧ. ನಂತರ 2:15 ನಮ್ಮ ನಿಮ್ಮ ಮಾತು ಸ್ಪಂದನ, ಇಮೇಲ್ ಹಾಗೂ ಪತ್ರಗಳನ್ನು ಆಧರಿಸಿದ ಕಾರ್ಯಕ್ರಮ. ಇನ್ನು 2:40 ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ ಚಿತ್ರತಾನ. ಇನ್ನು 3:00 ಹಿಂದಿಯಲ್ಲಿ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕೇಳುವಿರಿ. ಆನಂತರ 4:00 ಕಾರ್ಯಕ್ರಮ ಪರಿಮಳ ಮುಕ್ತ ಮಾತು. ಇನ್ನು ನಮ್ಮ ಸಂಜೆಯ ಪ್ರಸಾರದಲ್ಲಿ ನಾಳೆ ಸಂಜೆ 5:02 ಎಂದಿನಂತೆ ಕಾರ್ಯಕ್ರಮ ವಿವರಣೆ ಇರುತ್ತೆ. ಆನಂತರ 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಆನಂತರ 6:02 ಸೇಫ್ ಡ್ರೈವ್ ಗಾನಾ ಬಜಾನದಲ್ಲಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ ಆಲಿಸಿ. ಆನಂತರ 7:22 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು ರಾತ್ರಿ 8:02 ಕೇಳಿ ಮಧುರ ಆಲಾಪ. ಇನ್ನು 9:15 ಹಿಂದಿ ಸುಮಧುರ ಚಿತ್ರಗೀತೆಗಳು. ಅಂತರ 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಈ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರಗಳನ್ನು ಎಂದಿನಂತೆ ನಿಗದಿತ ಸಮಯದಲ್ಲಿ ಕೇಳುವಿರಿ. ಇದಾಗಿತ್ತು ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಗಳು.

ಒಳ್ಳೆ ಗೋಲ್ಡ್ ಸುಮಧುರ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ ಇದು. ಈಗ ಮೊದಲಿಗೆ ಕೇಳಿ ಮಿಸ್ಟರ್ ರಾಜ್ಕುಮಾರ್ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿವುದಯಶಂಕರ್ ಅವರ ಸಾಹಿತ್ಯ ಇರುವಂತಹ ಈ ಗೀತೆ ನಿಮಗಾಗಿ.

ಈಗ ಕೇಳಿ ಸುಖ ಸಂಸಾರ ಚಿತ್ರದ ಗೀತೆಯನ್ನ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನ

ಈಗ ಪ್ರಸಾರವಾದಂತಹ ಗೀತೆ ಸಿಐಡಿ ರಾಜಣ್ಣ ಚಿತ್ರದ್ದು. ಪಿ ಬಿ ಶ್ರೀನಿವಾಸ್ ಹಾಗೆ ಬಿ ವಸಂತ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿ ಬಂದಿತ್ತು. ಚಿವದಶಂಕರ್ ಅವರ ಸಾಹಿತ್ಯ ಹಾಗೆ ಸತ್ಯಂ ಅವರ ಸಂಗೀತ ಈ ಒಂದು ಗೀತೆಗಿತ್ತು.

ಈಗ ಪ್ರಸಾರವಾದಂತಹ ಗೀತೆ ಟಕ್ಕ ಬಿಟ್ರೆ ಸಿಕಾ ಚಿತ್ರದ್ದು. ಪಿ ಬಿ ಶ್ರೀನಿವಾಸ್ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದರು. ವಿಜಯ್ ಭಾಸ್ಕರ್ ಅವರ ಸಂಗೀತ ಈ ಒಂದು ಗೀತೆಗೆ ಇತ್ತು. ಈಗ ಮುಂದಿನ ಗೀತೆ ಯಾವುದಪ್ಪ ಅಂದರೆ ಸೀತಾ ಚಿತ್ರದ್ದು ನವ ವಧು ವರರಿಗಾಗಿ ಈ ಒಂದು ಗೀತೆ.

ಈಗ ಪ್ರಸಾರವಾಗುತ್ತಿರುವಂತಹ ಗೀತೆ ಸೇಡಿಗೆ ಸೇಡು ಚಿತ್ರದ್ದು. ಎಲ್ ಆರ್ ಈಶ್ವರಿ ಅವರ ಧ್ವನಿಯಲ್ಲಿ ಮೂಡಿಬರುತ್ತಿರುವಂತಹ ಈ ಗೀತೆಗೆ ಚಿವುದಶಂಕರ್ ಅವರ ಸಾಹಿತ್ಯ ಹಾಗೆಯೇ ಸತ್ಯಂ ಅವರ ಸಂಗೀತ ಇದೆ.

ಈಗ ಕೇಳಿ ಕಳ್ಳರ ಕಳ್ಳ ಚಿತ್ರದ ಗೀತೆಯನ್ನ ಪಿ ಬಿ ಶ್ರೀನಿವಾಸ್ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಆತ್ಮೀಯ ಕೇಳುವರೆ, ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಂಗಮಹಲ್ ರಹಸ್ಯ ಚಿತ್ರದ ಗೀತೆಯನ್ನು ಎಸ್ ಜಾನಕಿ, ಹಾಗೆಯೇ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಈಗ ಕೇಳಿ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕರುಳಿನ ಕರೆ ಚಿತ್ರದ ಗೀತೆಯನ್ನ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಇರುವಂತಹ ಈ ಗೀತೆಗೆ ಎಂ ರಂಗಾರಾವ್ ಅವರ ಸಂಗೀತವಿದೆ.
1: ಮೈಸೂರು ದಸರಾ.

ಈಗ ಕೇಳಿ ದೇವರ ಮಕ್ಕಳು ಚಿತ್ರದ ಗೀತೆಯನ್ನ ಪಿ ಸುಶೀಲ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಈಗ ಕೇಳಿ ಎಲ್ ಆರ್ ಈಶ್ವರಿ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಬಲೆ ಜೋಡಿ ಚಿತ್ರದ ಗೀತೆಯನ್ನ. ಆರ್ ಎನ್ ಜಯಗೋಪಾಲ್ ಅವರು ಸಾಹಿತ್ಯ ಬರೆದಿರುವಂತಹ ಈ ಒಂದು ಗೀತೆಗೆ ಆರ್ ರತ್ನ ಅವರ ಸಂಗೀತ ಇದೆ.

0: ಈಗ ಕೇಳೋಣ ಎಸ್ ಜಾನಕಿ ಅವರು ಹಾಗೆ ಎಲ್ ಆರ್ ಈಶ್ವರಿಯವರು ಧ್ವನಿಯಾಗಿರುವಂತಹ ಅರಿಶಿಣ ಕುಂಕುಮ ಚಿತ್ರದ ಗೀತೆಯನ್ನ ಚಿ ಉದಯಶಂಕರ್ ಅವರ ಸಾಹಿತ್ಯ ಇರುವಂತಹ ಈ ಒಂದು ಗೀತೆಗೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಇದೆ.
1: ನೋಡು ಹೇಗೆ ಗುಲಾಬಿ ಆಯ್ತು, ಆ ಕಣ್ಣುಗಳಲ್ಲಿ ಹೇಗೆ ಆನಂದ ತುಂಬಿತು. ಈ

ಎಲ್ಲ ಪಾಠ ಕಲಿಸೋನು ಯಾರೆಂದು ಈಗ ನೀನೇ ಹೇಳಿ ಯಾರೆಂದು ತಿಳಿಯಿತೆ ಮಾವನ ಮಗಳೇ ಅಪ್ಪನ ಮಗಳೇ

ನನ್ನ ಮರ್ಮ ಬಲ್ಲರು ಯಾರು ಇಲ್ಲ ಕಣೆ. ನ್ಯಾಯ ಎಂಬುದು ಒಂದು ಕತ್ತಿ ಕಣೆ, ಆ ಕತ್ತಿ ಮೇಲೆ ನಡೆಯೋ ಭೂಪ ಕಣೆ. ನೆತ್ತಿಯ ಮೇಲೆ ಕತ್ತಿ ಉಂಟು ಯಾರು ಕಾಣರು, ಕುತ್ತಿಗೆ ಮೇಲೆ ಬೀಳೋ ಕ್ಷಣವ ಯಾರು ಬಲ್ಲರು. ಏನೆಂದು ವಿಷಯವ ನೀನೇ ಬಲ್ಲೆ, ನಾನೇನು ಹೇಳನು ಭಾವನ ಮಗಳೇ.

ಆತ್ಮೀಯ ಕೇಳಿದ್ರೆ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಸುಮಧುರ ಚಿತ್ರಗೀತೆಗಳನ್ನು ಕೇಳಿದ್ರಿ. ಸಮಯ ಇನ್ನೇನು 6 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಚೀನಾದೊಂದಿಗೆ ಭಾರತ ಹೊಂದಿರುವ ಸಂಬಂಧ ಗಣನೀಯವಾಗಿ ಸುಧಾರಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ.ಎಸ್. ಜೈಶಂಕರ್ ತಿಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಇಂದು ಏಷ್ಯಾ ಸಂಘ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಅವರು ಮಾತನಾಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಕೊಳ್ಳೆಗಾಲಕ್ಕೆ ಭೇಟಿ ನೀಡಲಿದ್ದು, ಕೊಳ್ಳೆಗಾಲ ಮತ್ತು ಹನೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ 1,300 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ

ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಮೈಸೂರು ನಗರದಲ್ಲಿ ಚಾಲ್ತಿಯಲ್ಲಿರುವ ಭೂಗತ ವಿದ್ಯುತ್ ಕೇಬಲ್ ಅಳವಡಿಕೆ ಕಾಮಗಾರಿಯನ್ನು ಅಕ್ಟೋಬರ್ 5ರೊಳಗೆ ಪೂರ್ಣಗೊಳಿಸುವಂತೆ ಶಾಸಕ ಹಾಗೂ ಸೆಸ್ಕ್ ಅಧ್ಯಕ್ಷ ರಮೇಶ್ ಬಂಡಿಸಿದ್ದೇಗೌಡ ಸಂಬಂಧಪಟ್ಟ ಏಜೆನ್ಸಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ದೇಶದಲ್ಲಿ ಸಂಖ್ಯಾಶಾಸ್ತ್ರ ಆಧಾರಿತ ಉದ್ಯಮ ನೋಂದಣಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಮತ್ತು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಹಾಗೂ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯಗಳು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿವೆ. ಸುರಕ್ಷಿತ ಗರ್ಭಪಾತ ಮಹಿಳೆಯರ ಆರೋಗ್ಯದ ಹಕ್ಕು ಎಂದು ಜಿಲ್ಲಾ ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ಅನುಷ್ಠಾನಾಧಿಕಾರಿ ಡಾ ಎಚ್.ಎಲ್. ಗಿರಡ್ಡಿ ಹೇಳಿದ್ದಾರೆ. ಗದಗ ತಾಲೂಕಿನಲ್ಲಿ ಏರ್ಪಡಿಸಿದ್ದ 2026ನೇ ಸಾಲಿನ ಅಂತಾರಾಷ್ಟೀಯ ಸುರಕ್ಷಿತ ಗರ್ಭಪಾತ ಸೇವೆಗಳ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 243 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 72,529 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 64 ಅಂಕಗಳು ಇಳಿಕೆ ಕಂಡಿದ್ದು 22,716ರಲ್ಲಿ ದಿನದ ವಹಿವಾಟು ಕೊನೆಗೊಳಿಸಿದೆ. ಪ್ರತಿಷ್ಠಿತ ಮಹಿಳಾ ಇಂಡಿಯನ್ ಓಪನ್ 2026 ಗಲ್ಫ್ ಪಂದ್ಯಾವಳಿ ಅಕ್ಟೋಬರ್ 22-25ರವರೆಗೆ ಹರಿಯಾಣದ ಗುರುಗ್ರಾಮದಲ್ಲಿ ನಡೆಯಲಿದೆ. ಕಳೆದ 10 ವರ್ಷಗಳಲ್ಲಿ ಮೊದಲ ಬಾರಿಗೆ ಸ್ವದೇಶದಲ್ಲೇ ಪ್ರಶಸ್ತಿ ಮುಡಿಗೇರಿಸಿಕೊಳ್ಳುವ ಗುರಿಯೊಂದಿಗೆ ಭಾರತ ತಂಡ ಕಣಕ್ಕಿಳಿಯುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಆತ್ಮೀಯ ಕೇಳುಗರೆ, ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 6:04. ಇನ್ನೀಗ ಗಾನ ಬಜಾನಾ ಕಾರ್ಯಕ್ರಮ. ಇವತ್ತಿನ ಗಾನ ಬಜಾನಾ ಕಾರ್ಯಕ್ರಮದಲ್ಲಿ ಕೂತು ಕೆಟ್ಟವರುಂಟು, ತಿರುಗಿ ಕೆಟ್ಟವರಿಲ್ಲ ಅನ್ನೋ ಗಾದೆ ಮಾತನ್ನ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಗಾಳಿಪಟ ಚಿತ್ರದ ಗೀತೆನ ಕೇಳ್ಕೊಂಬನ್ನಿ, ಆನಂತರ ಇವತ್ತಿನ ವಿಷಯದ ಕುರಿತಾಗಿ ಮಾತಾಡ್ತಾ ಸಾಕ್ತೀನಿ.

ಆತ್ಮೀಯ ಕೇಳುಗರೆ, ಗಾನ ಬಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾನೀಗಾಗಲೇ ಹೇಳಿದೆ ನಿಮಗೆ, ಕೂತು ಕೆಟ್ಟವರುಂಟು ತಿರುಗಿ ಕೆಟ್ಟವರಿಲ್ಲ ಅಂತ. ಹೌದು, ಇದು ಕೇವಲ ಬರೀ ಗಾದೆ ಮಾತಲ್ಲ, ಇದು ಅನುಭವದಿಂದ ಬಂದಂತಹ ಸತ್ಯ. ಇಲ್ಲಿ ಕೂತು ಕೆಡೋದು ಅಂದರೆ ಕೈಲಾಗೋದು ಶಕ್ತಿ ಇದ್ರೂ ಸಹ, ಅಂದರೆ ಮಾಡಲಿಕ್ಕೆ ಶಕ್ತಿ ಇದ್ರೂ ಸಹ ಏನೂ ಮಾಡದೆ ಸುಮ್ಮನೆ ಕಾಲ ಕಳೆಯೋದು, ಸೋಮಾರಿತನಕ್ಕೆ ಶರಣಾಗೋದು. ಇನ್ನು ತಿರುಗಿ ಕೆಟ್ಟವರಿಲ್ಲ ಅಂದರೆ ನಾಲ್ಕು ಕಡೆ ಓಡಾಡಿ ಕೆಲಸ ಹುಡುಕಿ ಶ್ರಮ ಪಡೋನು, ಯಾವತ್ತೂ ಹಸಿವಿನಿಂದ ಸಾಯೋದಿಲ್ಲ. ಹಾಗೆಯೇ ಆತ ಏನನ್ನಾದರೂ ಸಾಧಿಸ್ತಾನೆ ಅನ್ನುವಂತಹ ಛಲ ಆತನಲ್ಲಿ ಇರುತ್ತೆ. ನಾವು ಒಂದೇ ಕಡೆ ಕುಳಿತರೆ ನಮ್ಮ ಮನಸ್ಸು ಶರೀರ ಎರಡೂ ಜಡ್ಡಿಡಿದು ಬಿಡುತ್ತೆ. ಅದೇ ಹೊರಗೆ ಬಂದು ಏನಾದರೂ ಒಂದನ್ನು ಪ್ರಯತ್ನ ಪಟ್ಟಾಗ, ಏನಾದರೂ ಒಂದನ್ನು ಹೊಸದಾಗ ಕಲಿತಾಗ ನಮ್ಮಲ್ಲಿ ಏನೋ ಒಂದು ಹೊಸ ಚೈತನ್ಯ ಮೂಡುತ್ತೆ. ನಾವೇನಾದರೂ ಒಂದು ಸಾಧಿಸಿದ್ದೀವಿ ಅನ್ನುವಂತಹ ಒಂದು ಹೆಮ್ಮೆ ನಮ್ಮಲ್ಲಿ ಮೂಡುತ್ತೆ. ಇವತ್ತಿಲ್ಲದಿದ್ದರೂ ಖಂಡಿತ ನಾಳೆ ನಮಗೊಂದು ದಾರಿ ಸಿಕ್ಕೇ ಸಿಗುತ್ತೆ. ಆದರೆ ನಮ್ಮ ಪ್ರಯತ್ನ ನಿಲ್ಲಿಸಬಾರ್ದು, ಹೊಸದನ್ನು ಏನಾದರೂ ಒಂದನ್ನು ಪ್ರಯತ್ನ ಪಡ್ತಲೇ ಇರಬೇಕು. ಕೂತಲ್ಲಿ ಕೂರಬಾರ್ದು, ಹೊಸದನ್ನು ಮಾಡ್ತಾನೆ ಇರಬೇಕು. ಹೊಸ ಕೆಲಸಗಳನ್ನು ಆಯ್ದುಕೊಳ್ಳುವುದು ತುಂಬ ಮುಖ್ಯ ಆಗುತ್ತೆ. ಈಗ ಕೇಳಿ ಗೂಗ್ಲಿ ಚಿತ್ರದ ಗೀತೆಯನ್ನು, ಹರಿಚರಣ್ ಅವರ

ಬೆಳಗಿನಿಂದಲೇ ತಿಂದು ಹಾಕ್ಬಿಡುತ್ತೆ. ಅದರಿಂದಾಗಿ ದಯಮಾಡಿ ಸೋಮಾರಿಗಳಾಗಬೇಡಿ. ಏನಾದರೂ ಒಂದನ್ನು ಮಾಡಿ. ನಿಮ್ಮಲ್ಲಿ ಏನೋ ಒಂದು ಕಲೆ ಅಡಗಿರುತ್ತೆ, ಅದನ್ನು ಹೊರತರೋದಕ್ಕೆ ಆದಷ್ಟು ಪ್ರಯತ್ನ ಪಡಿ. ಅಥವಾ ನಿಮಗೇನೋ ಒಂದು ವಿಷಯ ಇಷ್ಟ, ಅದನ್ನು ಮಾಡಬೇಕು ಅಂತ ಅನಿಸುತ್ತೆ, ಮಾಡಿ. ಯಾರ್ದನ್ನೋ ಯಾವುದೋ ಒಂದು ಒಳ್ಳೆ ಟೈಮ್ ಬರುತ್ತೆ, ಇನ್ನೇನೋ ಆಗುತ್ತೆ ಅಂತ ಕಾಯಬೇಡಿ. ಸಮಯಕ್ಕೆ ಕಾಯಬೇಡಿ, ಒಳ್ಳೆ ಸಮಯ ಬರುತ್ತೆ ಅಂತ ಕಾಯಬೇಡಿ. ನಿಮಗೆ ಅನಿಸಿದ್ದನ್ನು ಖಂಡಿತ ಮಾಡಿ. ಈಗ ಕೇಳಿ ರಿಕ್ಕಿ ಚಿತ್ರದ ಗೀತೆ ಟಿಪ್ಪು ಹಾಗೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಚನ್ನಿ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಆತ್ಮೀಯ ಕೆಳಗರೆ, ಕೂತು ಕೆಟ್ಟವರುಂಟು ತಿರುಗಿ ಕೆಟ್ಟವರಿಲ್ಲ ಅನ್ನೋದರ ವಿಚಾರವಾಗಿ ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಒಮ್ಮೆ ಯೋಚಿಸಿ ನೋಡಿ, ಹರಿಯುವಂತಹ ನದಿಯ ನೀರು ಎಷ್ಟು ಸ್ವಚ್ಛವಾಗಿರುತ್ತೆ ಅಲ್ವಾ, ಕುಡಿಯೋಕ್ಕೂ ಎಷ್ಟು ಚಂದವಾಗಿರುತ್ತೆ. ಅದೇ ಒಂದೇ ಕಡೆ ನಿಂತಹಂತಹ ಕೆರೆಯ ನೀರು ದಿನ ಕಳೆದಂತೆ ಕೊಳೆಯಾಗುತ್ತದೆ, ಅದರಲ್ಲಿ ದುರ್ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ನಮ್ಮ ಜೀವನವೂ ಹಾಗೆಯೇ, ಚಲನೆ ಇದ್ದರೆ ಅಷ್ಟೇ ಜೀವಕ್ಕೆ ಒಂದು ಅಂದ. ಹೊರಗೆ ತಿರುಗಾಡೋದು ಅಂದರೆ ಸುಮ್ಮನೆ ಅಲೆದಾಡೋದಲ್ಲ, ಹೊಸ ಕೆಲಸ ಹುಡುಕೋದು, ನಾಲ್ಕು ಜನರನ್ನು ಭೇಟಿಯಾಗೋದು, ಸಮಾಜವನ್ನು ನೋಡಿ ಕಲಿಯೋದು. ದುಡಿಯುವ ಕೈಗಳಿಗೆ ಈ ಜಗತ್ತಿನಲ್ಲಿ ಎಂದಿಗೂ ಕೆಲಸದ ಅಭಾವ ಇಲ್ಲ. ಕಷ್ಟಪಟ್ಟು ದುಡಿಯೋಕೆ ಸಿದ್ಧ ಇರುವಂತಹ ವ್ಯಕ್ತಿಗೆ ಈ ಪ್ರಪಂಚದಲ್ಲಿ ಖಂಡಿತ ಅವಕಾಶಗಳು ತಾವಾಗಿಯೇ ಹುಡುಕಿಕೊಂಡು ಬರ್ತವೆ. ಸುಮ್ಮನೆ ಕೂತಲ್ಲಿ ಕೂತ್ರೆ ಏನನ್ನೂ ಸಾಧಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಈಗ ಕೇಳಿ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆಯನ್ನ.
1: ಕಾಮಾಕ್ಷಿ.

ಪ್ರಿಯ ಶ್ರೋತೃಗಳೇ, ನಾವು ನಾಲ್ಕು ಗೋಡೆಗಳ ಮಧ್ಯೆ ಕುಳಿತುಕೊಂಡು ಜಗತ್ತು ಎಷ್ಟು ಮುಂದೆ ಹೋಗಿದೆ ಅನ್ನೋದನ್ನೇ ಮರೆತು ಬಿಡ್ತೀವಿ. ಆದರೆ ಮನೆ ಹೊಸ್ತಿರು ದಾಟಿ ಹೊರಗಡೆ ಬಂದರೆ ಸಾವಿರಾರು ಅವಕಾಶಗಳು ಕಣ್ಣು ಮುಂದೆ ಕಾಣಿಸ್ತವೆ. ಒಂದು ಬಾಗಿಲು ಮುಚ್ಚಿದ್ರೆ ನೂರು ಬಾಗಿಲುಗಳು ತೆರೆದುಕೊಂಡಿರ್ತವೆ. ನಾವು ಹೊರಗಡೆ ಬಂದು ಪ್ರಯತ್ನ ಪಟ್ಟಾಗ ಮಾತ್ರ ನಮಗೆ ಯಾರಾದರೂ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿ ನಮ್ಮ ಅಗತ್ಯವಿದೆ ಅನ್ನೋದು ಸಹ ನಮಗೆ ಅರಿವಿಗೆ ಬರುತ್ತೆ. ಕೂತಲ್ಲಿಗೆ ಬಂದೂಕು ಬರೋದಿಲ್ಲ. ಹಾಗೆಯೇ ಮನೆಯಲ್ಲಿ ಕುಳಿತರೆ ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರೋದಿಲ್ಲ. ಒಂದು ಹೆಜ್ಜೆ ಮುಂದೆ ಇಟ್ಟರೆ ಮಾತ್ರ ನಮಗೆ ದಾರಿ ಕಾಣಿಸೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಒಂದು ಹೆಜ್ಜೆ ಮುಂದೆ ಇಡಿ. ಈಗ ಕೇಳಿ ಸೈಕೋ ಚಿತ್ರದಾಗಿದೆ.

ಆತ್ಮೀಯ ಕೇಳುಗರೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ಪುಸ್ತಕ ಓದಿ ಕಲಿಯೋದಕ್ಕಿಂತ ಹೊರಗೆ ಜಗತ್ತನ್ನು ಸುತ್ತಿ ಕಲಿಯೋದು ತುಂಬ ದೊಡ್ಡದು. ವಿವಿಧ ರೀತಿಯ ಜನರನ್ನ ನಾವು ಈ ಟೈಮ್ನಲ್ಲಿ ಭೇಟಿ ಆಗ್ತೀವಿ. ಅಂದರೆ ದೇಶ ಸುತ್ತಿದಾಗ, ಅಂದರೆ ಬೇರೆ ಕಡೆ ಹೋದಾಗ ಅನೇಕ ಜನರು ನಮಗೆ ಸಿಗ್ತಾರೆ. ಕಷ್ಟದ ಸನ್ನಿವೇಶಗಳನ್ನು ಎದುರಿಸಿದಾಗ ನಮ್ಮಲ್ಲಿ ಭರವಸೆ ಮೂಡುತ್ತೆ. ಜೀವನದಲ್ಲಿ ಬರುವಂತಹ ಏಳು ಬೀಳುಗಳು ಹೇಗೆ ಎದುರಿಸಬೇಕು ಅನ್ನೋದನ್ನು, ಹಾಗೆಯೇ ನಮ್ಮಲ್ಲಿ ಗಟ್ಟಿತನ ಅನ್ನೋದನ್ನು ಬೆಳೆಸ್ಕೊಳ್ಳೋದಕ್ಕೆ ಈ ಒಂದು ಹೊರಗಡೆ ಅನುಭವಗಳು ತುಂಬ ಮುಖ್ಯ ಆಗ್ತವೆ. ಸೋಲುಗಳು ಎದುರಾದಾಗ ಕುಗ್ಗಿ ಹೋಗದೆ ಅದರಿಂದ ಪಾಠ ಕಲಿತು ಮುಂದೆ ಸಾಗುವಂತಹ ಹದವಾದ ಮನಸ್ಸು ನಮಗೆ ಆಗ ಸಿಗುತ್ತೆ. ಹೊರಪ್ರಪಂಚದ ಅನುಭವ ಇದ್ದರೆ ಮಾತ್ರ ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ. ಈಗ ಕೇಳಿ ನವಗ್ರಹ ಚಿತ್ರದ ಗೀತೆಯನ್ನು.

0: ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದು ಬ್ಯಾಂಕುಗಳಿಗೆ ಕಟ್ಟುನಿಟ್ಟಿನ ಸೂಚನೆ ರವಾನಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಬ್ಯಾಂಕ್ ಆಡಳಿತ ಮಂಡಳಿಗೆ ಪತ್ರ ಬರೆದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಯಿಂದ ಹಣವನ್ನು ಸಾಲದ ಕಂತಿಗೆ ಕಡಿತಗೊಳಿಸದಂತೆ ಸ್ಪಷ್ಟವಾಗಿ ತಿಳಿಸಿ ಎಂದು ಸೂಚನೆ ನೀಡಿದ್ದಾರೆ. ಉಪ್ಪು ಬಳಕೆ ಮತ್ತು ಸೇವನೆ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಈ ಸಂಬಂಧ ಸಾರ್ವಜನಿಕರು, ಶಾಲೆ, ಹೋಟೆಲ್, ಆಹಾರ ತಯಾರಕರಿಗೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಅತಿಯಾದ ಉಪ್ಪು ಸೇವನೆಯಿಂದ ರಕ್ತದ ಒತ್ತಡ, ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಒಬ್ಬ ವ್ಯಕ್ತಿ ದಿನಕ್ಕೆ 5 ಗ್ರಾಂಗಿಂತ ಕಡಿಮೆ ಉಪ್ಪು ಸೇವನೆ ಮಾಡಬೇಕು ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಪೋಷಕರು ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಕಡಿಮೆ ಉಪ್ಪಿನ ಅಭ್ಯಾಸ ಬೆಳೆಸಬೇಕು ಎಂದು ಸಲಹೆ ನೀಡಿದೆ. ಈ ಕುರಿತಂತೆ ಶಾಲೆ, ಕಾಲೇಜುಗಳಲ್ಲಿ ಆರೋಗ್ಯಕರ ಆಹಾರ ಮತ್ತು ಉಪ್ಪು ಕಡಿತದ ಬಗ್ಗೆ ಶಿಕ್ಷಣದ ಅಗತ್ಯವಿದೆ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಭಾರತದ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಉತ್ತೇಜನ ನೀಡುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು 2026-27 ಸಾಲಿಗೆ 13,186 ಹೊಸ MBBS ಸೀಟುಗಳಿಗೆ ಅನುಮೋದನೆ ದೊರೆತಿದೆ. ಇದರೊಂದಿಗೆ ದೇಶದಾದ್ಯಂತ 836 ವೈದ್ಯಕೀಯ ಕಾಲೇಜುಗಳಲ್ಲಿನ ಒಟ್ಟು ಸೀಟುಗಳ ಸಂಖ್ಯೆ 140,214ಕ್ಕೆ ಏರಿಕೆಯಾಗಿದೆ. 1,650 ಹೊಸ ಸೀಟುಗಳೊಂದಿಗೆ ಕರ್ನಾಟಕ ಮುಂಚೂಣಿಯಲ್ಲಿರುವುದು ಮತ್ತು ರಾಜ್ಯದ ಒಟ್ಟು ಸೀಟುಗಳ ಸಂಖ್ಯೆ 15,745ಕ್ಕೆ ತಲುಪಿರುವುದು ಹೆಮ್ಮೆಯ ವಿಷಯ ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಯುವ ಸಂಭ್ರಮ 2026ಕ್ಕೆ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆಯನ್ನು ನೀಡಿದರು. ಬಳಿಕ ಮಾತನಾಡಿದ ಸಚಿವರು, ಯುವ ಸಂಭ್ರಮ ಕೇವಲ ಮನರಂಜನೆಯ ಕಾರ್ಯಕ್ರಮವಲ್ಲ, ಯುವಕರ ಕನಸು, ಆತ್ಮವಿಶ್ವಾಸ ಮತ್ತು ಪ್ರತಿಭೆಗೆ ಗೌರವ ನೀಡುವ ಅತ್ಯುತ್ತಮ ವೇದಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಚಿತ್ರಸಂತೆ 2026 ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಡಿಜಿಟಲ್ ಭೂನಕ್ಷೆ, ಸ್ವಮಿತ್ವ ಕುರಿತಾದಂತಹ ಒಂದು ನೋಟ ಮೂಡಿಬರಲಿದೆ. 2021ರಲ್ಲಿ ಪ್ರಾರಂಭವಾದಂತಹ ಡಿಜಿಟಲ್ ಭೂನಕ್ಷೆ ಸ್ವಮಿತ್ವ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸೂಕ್ತ ಆಸ್ತಿ ದಾಖಲೆ ಕುರಿತ ಸಮಸ್ಯೆಯನ್ನು ಪರಿಹರಿಸಲು ಡ್ರೋನ್ಗಳು, GIS ಮತ್ತು COR ತಂತ್ರಜ್ಞಾನವನ್ನು ಬಳಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಶಿಕ್ಷಣ ತಜ್ಞ ಮತ್ತು ಸಾಮಾಜಿಕ ಸೇವಕ ಅಶೋಕ್ KM ಗೌಡ, ಈ ಯೋಜನೆಯಿಂದ ಗುಡ್ಡಗಾಡು ಪ್ರದೇಶದಲ್ಲಿ ಮನೆ ನಿರ್ಮಿಸಿದರೂ ಡ್ರೋನ್ ಮೂಲಕ ಸರ್ವೆಯನ್ನು ನಡೆಸಿ ಸಾಲದ ನೆರವು ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲೈಸೇಷನ್ ಜೊತೆಗೆ ಗಡಿ ಸಮಸ್ಯೆಯನ್ನು ಬಗೆಹರಿಸಲು ಇದು ಸಹಾಯಕವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ.
3: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಯೊಬ್ಬ ಗ್ರಾಮೀಣ ಪ್ರದೇಶದ ವ್ಯಕ್ತಿಗಳಿಗೆ ಅನುಕೂಲವಾಗಲಿಕ್ಕೋಸ್ಕರ ಡಿಜಿಟಲ್ ಮ್ಯಾಪಿಂಗ್ ಆಫ್ ರೂರಲ್ ವಿಲೇಜಸ್ ಹಾಗೆ ಅವರ ಮನೆಗಳ ಮ್ಯಾಪಿಂಗ್ನ ದೊಡ್ಡ ಸಂಕಲ್ಪವನ್ನು ತಂದಿದ್ದಾರೆ. ಸರ್ವೆ ಆಫ್ ಇಂಡಿಯಾ ಜೊತೆಗೆ ಪಂಚಾಯತ್ ರಾಜ್ ಮಿನಿಸ್ಟ್ರಿ ಕೆಳಗಡೆ ಬರತಕ್ಕಂತಹ ಈ ಆಕ್ಟ್ ಅಲ್ಲಿ ಈ ವಿಶೇಷವಾದಂತಹ ಯೋಜನೆಯಲ್ಲಿ ಡ್ರೋನ್ ಮೂಲಕ ಸರ್ವೆ ಮಾಡಿಸಿ, ಸರ್ವೆ ಆಫ್ ಇಂಡಿಯಾ ಜೊತೆಗೆ ಫಿಸಿಕಲ್ ಆಗಿ ಹೋಗಿ ಲ್ಯಾಂಡ್ ಗಳನ್ನ ಸರ್ವೆ ಮಾಡಿಸಿ ಅದರ ಬೈಲಾಸ್ ಇದು ಅಂತ ಹೇಳಿ ಅವ್ರಿಗೆ ಹಕ್ಕನ್ನು ಸಂಪೂರ್ಣವಾಗಿ ಕೊಡ್ತಕ್ಕಂತ ಕೆಲಸ ಆಗುತ್ತೆ.
0: ಜಪಾನ್ನ ನಗೋಯದಲ್ಲಿ ನಡೆಯುತ್ತಿರುವಂತಹ 2026ರ ಏಷ್ಯನ್ ಗೇಮ್ಸ್ನ 4x400 ಮೀಟರ್ ರಿಲೇ ಸ್ಪರ್ಧೆಯನ್ನು ಭಾರತದ ಮಹಿಳಾ ತಂಡ 3:29.69 ಸೆಕೆಂಡ್ಗಳಲ್ಲಿ ಪೂರೈಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿದೆ. ರಾಜ್ಯದ MR ಪೂವಮ್ಮ ಅವರನ್ನು ಒಳಗೊಂಡಂತಹ ಭಾರತದ ತಂಡವು ತೀವ್ರ ಪೈಪೋಟಿಯ ಅಂತಿಮ ಓಟದಲ್ಲಿ ಸಂಯಮ ಕಾಯ್ದುಕೊಂಡ ಗೆಲುವು ಸಾಧಿಸಿದೆ. ಅನುಭವಿ ಪೂವಮ್ಮ 2ನೇ ಹಂತದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಭಾರತವನ್ನು ಮೊದಲ ಸ್ಥಾನಕ್ಕೆ ತಲುಪುವಂತೆ ಮಾಡಿದರು. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಶೀಘ್ರವೇ ದಿನಾಂಕ ಘೋಷಣೆಯಾಗಲಿದೆ ಎಂದು ಸಹಕಾರ ಸಚಿವ ಲಕ್ಷ್ಮಣ್ ಸವದಿ ತಿಳಿಸಿದ್ದಾರೆ. ಜಿಬಿಎ ಹೊರಗಿನ ಮತ್ತು ಬೆಂಗಳೂರು ನಗರ ಜಿಲ್ಲೆಯ ಒಳಗಿನ ಪ್ರದೇಶಗಳ ಭವಿಷ್ಯದ ಹಿತದೃಷ್ಟಿಯಿಂದ ಹೊಸ ರಸ್ತೆ ಜಾಲ ನಿರ್ಮಾಣ ಮತ್ತು ಹಾಗೂ ಸಂಪರ್ಕ ರಸ್ತೆ, ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಂಬಂಧ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಚುನಾವಣಾ ಆಯೋಗದಂತಹ ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಕಾಂಗ್ರೆಸ್ ಸಾರ್ವಜನಿಕರಲ್ಲಿ ಅಪನಂಬಿಕೆ ಮೂಡಿಸುವಂತಹ ಹೇಳಿಕೆಗಳನ್ನು ನೀಡುವುದು ಸೂಕ್ತವಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ವಿಧ್ವಂಸಕ ಮತ್ತು ಭಯೋತ್ಪಾದಕ ಕೃತ್ಯಗಳನ್ನು ನಡೆಸುವ ಕುರಿತು ಚರ್ಚೆ ನಡೆಸಿದ ಆರೋಪದ ಮೇರೆಗೆ ಬಂಧಿಸಲಾದಂತಹ ಇಬ್ಬರು ಶಂಕಿತ ಭಯೋತ್ಪಾದಕರನ್ನು ಹೆಚ್ಚಿನ ತನಿಖೆಗಾಗಿ ಚಿಕ್ಕಬಳ್ಳಾಪುರ ನ್ಯಾಯಾಲಯ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ವಹಿಸಿದೆ. ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಭಯೋತ್ಪಾದಕ ಸಂಚಿನ ಕುರಿತಂತೆ ನಡೆದ ಚರ್ಚೆಗಳಿಗೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಪೊಲೀಸರು ಇಬ್ಬರನ್ನು ಬಂಧಿಸಿದರು. ಬಂಧಿತ ಆರೋಪಿಗಳು ಉತ್ತರ ಭಾರತದವರು ಎಂದು ತಿಳಿದು ಬಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕೃಷಿ ವಿಕಾಸ ಯೋಜನೆಯಡಿ ರಾಜ್ಯಕ್ಕೆ 104 ಕೋಟಿ ರೂಪಾಯಿ ಅನುದಾನ ನೀಡಿದ ಕೇಂದ್ರ ಸರ್ಕಾರ. ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ಜಾಗತಿಕ ತಂತ್ರಜ್ಞಾನ ಕೇಂದ್ರ ಸ್ಥಾಪಿಸಲು ಸರ್ಕಾರ ಅನುಮೋದನೆ. ಗೃಹಲಕ್ಷ್ಮಿ ಯೋಜನೆಯಡಿ ಜಮೆಯಾಗುವ ಹಣವನ್ನು ಸಾಲದ ಕಂತಿಗೆ ಕಡಿತ ಮಾಡದಂತೆ ಸರ್ಕಾರ ಆದೇಶ. ದಿನಕ್ಕೆ 5 ಗ್ರಾಂಗಿಂತ ಕಡಿಮೆ ಉಪ್ಪು ಸೇವಿಸುವಂತೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ನಾಡಹಬ್ಬ ಮೈಸೂರು ದಸರಾದ ಯುವ ಸಂಭ್ರಮ 2026ಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಏಷ್ಯನ್ ಗೇಮ್ಸ್ 400 ಮೀಟರ್ ರಿಲೆಯಲ್ಲಿ ರಾಜ್ಯದ ಎಂಆರ್ ಪೂವಮ್ಮ ತಂಡಕ್ಕೆ ಚಿನ್ನದ ಪದಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನೋಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮಹಾಭಾರತ ಹೀಗೆಂದಿದೆ: ಊರಲ್ಲೊಂದು ಕೆರೆ ಇದ್ದರೆ ಅದು 10 ಬಾವಿಗಳಿಗೆ ಸಮಾನ, ಒಂದು ಸರೋವರವಿದ್ದರೆ ಅದು 10 ಕೆರೆಗಳಿಗೆ ಸಮಾನ, ಓರ್ವ ಮಗ ಅಥವಾ ಮಗಳು 10 ಸರೋವರಗಳಿಗೆ ಸಮಾನ, ಊರಲ್ಲೊಂದು ಮರವಿದ್ದರೆ ಅದು 10 ಮಕ್ಕಳಿಗೆ ಸಮಾನ.
2: ಗಿಡಮರಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಗಿಡ ಮರ ಬೆಳೆಸಿ ಜೀವ ಸಂಕುಲ ಉಳಿಸಿ.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನ ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ.
1: ಧನ್ಯವಾದ. ಸಮಯ ಆಗಿದೆ 6:55. ಕೇಳಿ ಕನ್ನಡ ರತ್ನ ಭಂಡಾರ ಮರು ಪ್ರಸಾರ.
2: ಕನ್ನಡ ರತ್ನ ಭಂಡಾರ. ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅದ್ಭುತ ವಿಚಾರ ಲಹರಿಗಳನ್ನು ಹೊಂದಿದ್ದ, ವೈವಿಧ್ಯಮಯ ಚಿಂತನಾ ವಿಧಾನಗಳನ್ನು ಪ್ರತಿಪಾದಿಸಿದ ವಿಶೇಷ ವಿಜ್ಞಾನಿ, ಬರಹಗಾರ, ಭಾವಜೀವಿಯೂ ಹೌದು. ಕೀಟ ವಿಜ್ಞಾನದಲ್ಲಿ ಪದವಿ ಪಡೆದರು, ಆದರೆ ಅವರು ಇತಿಹಾಸ, ಸಂಶೋಧನೆ, ಛಾಯಾಗ್ರಹಣ, ಜೀವಶಾಸ್ತ್ರ, ಶಿಲ್ಪಶಾಸ್ತ್ರ, ಕಲೆ, ಪರಿಸರ, ಸಂಸ್ಕೃತಿ ಅಧ್ಯಯನದಲ್ಲಿ ನಿರಂತರವಾಗಿ ಕೆಲಸ ಮಾಡಿದರು. ಪಕ್ಷಿಗಳ ಬಗ್ಗೆ ಇವರಿಗೆ ಅಪಾರ ಒಲವು. ಅವರು ಪಕ್ಷಿಗಳ ಬಗ್ಗೆ ಗಮನಿಸಿದ್ದೇನು, ಅದರ ಧ್ವನಿ ಮುದ್ರಣವನ್ನು ಈಗ ಆಲಿಸೋಣ.
3: ಕಿವಿಗೊಟ್ಟು ಕೇಳಿದರೆ ಕಾಕರಾಜನ ಮಾತುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಬಹುದು. ನಡುರಾತ್ರಿಯಲ್ಲಿ ಅರೆನಿದ್ರೆಯಲ್ಲಿರುವಾಗ ಕೆಟ್ಟ ಕನಸು ಕಂಡವನಂತೆ ಮೆಲುಧ್ವನಿಯಲ್ಲಿ ಕರ್ ಎನ್ನುತ್ತ ಪತ್ನಿಗೆ ಸುಖನಿದ್ದೆ ಆಯಿತೆ ಎಂದು ವಿಚಾರಿಸಿಕೊಳ್ಳುತ್ತಾನೆ. ಬೆಳಕು ಹರಿಯುವ ಮೊದಲೇ ಗಡಸು ಧ್ವನಿಯಲ್ಲಿ ಹಾ ಹಾ ಎನ್ನುತ್ತಾ ತನ್ನವರಿಗೆ ಎಚ್ಚರಗೊಳಿಸುತ್ತಾನೆ. ಯುವಕಾಗೆ ಎಂದು

0: ಕುನಿದ್ರೆ ಹಾಳು ಮಾಡಬೇಡಣ್ಣ ಎನ್ನುವಂತೆ ಕಾ ಕರ್ ಕಾ ಕರ್ ನಾದ ಹೊರಡಿಸಿ ತಿರುಗಿ ಗೊರಕ್ಕೆ ಹೊಡೆಯಲಾರಂಭಿಸುವುದು. ಇಂದು ನಾಸ್ತಾಕ್ಕೆ ಏನು ಸಿಗುತ್ತದೋ ಎಂದು ವಿಸ್ಮಯ ಪಡುತ್ತಾ ಕಾಕರಾಜನು ಹಾರುತ್ತಿದ್ದಾಗ ಕಸದ ತೊಟ್ಟಿಯಲ್ಲಿ ಕೆಲವು ಬ್ರೆಡ್ ತುಣುಕು ಕಂಡು ಮೆಲುಧನೆಯಲ್ಲಿ ಎಂದು ಕೇವಲ ತನ್ನ ಮಡದಿ ಮಕ್ಕಳು ಮಾತ್ರ ಆಮಂತ್ರಿಸುತ್ತದೆ. ಮುಂದೆ ಗೌಡರ ಆಲದ ಕಟ್ಟೆಯ ಮೇಲೆ ತಂಗಳ್ಳನದ ಗುಡ್ಡವೇ ಕಂಡಾಗ ಖಾ ಖಾ ಖಾ ಎಂದು ಶಂಕನಾದ ಹೊರಡಿಸಿ ತನ್ನ ಸಮಾಜದವರಿಗೆ ಭೋಜನ ಕೂಟಕ್ಕೆ ಆಮಂತ್ರಿಸುತ್ತದೆ. ಸಕಲರೂ ಅನ್ನ ಸಂತರ್ಪಣದಲ್ಲಿ ಮೈಮರೆತಾಗ ಪೋಲಿ ಹುಡುಗನು ಕಲ್ಲು ತೂರಲು ಹೊಂಚು ಹಾಕಿಕೊಳ್ಳುತ್ತಿದ್ದಾಗ ಅವನ ಇಂಗಿತ ಅರಿತ ಕಾಕರಾಜನು ಎಂದು ಎಚ್ಚರಿಕೆಯ ಕರೆ ಕೊಡುವುದರಿಂದ ಕ್ಷಣಾರ್ಧದಲ್ಲಿ ಕಾಕಕೋಟಿ ಮಾಯವಾಗಿ ಬಿಡುವುದು. ಒಂಟಿತನದ ಬೇಸರ ಕಳೆಯಲು ಕಾ ಕಕ್ ಕಾ ಕಕ್ ಎಂದು ಮೆಲುಧನಿಯಲ್ಲಿ ಮಡದಿಯನ್ನು ಆಮಂತ್ರಿಸುತ್ತಾನೆ. ಅವಳು ಈ ಕರೆಗೆ ಸೊಪ್ಪು ಹಾಕದಿದ್ದಾಗ ಸಿಡುಕಿನಿಂದ ಖೋ ಖೋ ಎಂದು ಒದರಾಡಿ ಇವಳ ಮನೆ ಹಾಳಾಗ ಎಂದು ಶಾಪ ಹಾಕುತ್ತಾ ಅಲ್ಲಿಂದ ಕಂಬಿಕೀಳುವನು. ಸಂಜೆಗತ್ತಲು ಆವರಿಸಿದಾಗ ಕಾ ಕಾ ಕಾ ಎಂದು ಕುಟುಂಬದವರನ್ನು ಬರಮಾಡಿಕೊಂಡು ವಿಶ್ರಾಂತಿಗೆ ಆದೇಶ ನೀಡುವನು. ಕಾಣದ ಕೋಗಿಲೆ ಕಿವುಡನಿಗೂ ಕೇಳಿಸುವಂತೆ ಕರೆ ಕೊಡುತ್ತದೆ. ಕಾಗೆಯಂತೆ ಅವು ಸದಾಕಾಲ ಒಟ್ಟಗೂಡುತ್ತಲೇ ಇರುತ್ತವೆ. ಗಣ್ಣಿನ ಧ್ವನಿ ನಮ್ಮ ಕಿವಿಗೆ ಇಂಪಾಗಿ ಕೇಳಿಸಿದರೆ ಎಂದು ಕಿರುಚುವ ಹೆಣ್ಣು ಧ್ವನಿಯ ಪರಿಚಯ ಬಹುಸಂಖ್ಯಾತರಿಗೆ ಇರುವುದೇ ಇಲ್ಲ. ವಸಂತ ಕಾಲದಲ್ಲಿ ಸಂತಾನೋತ್ಪತ್ತಿಗಾಗಿ ಗಂಡು ಮೈ ಕೈ ತುಂಬಿಕೊಳ್ಳುವುದರಿಂದ ಅದರ ಪೌರುಷ ಜಾಗೃತವಾಗುತ್ತದೆ. ಆಗ ತನ್ನ ಆದಿನಕ್ಕೆ ಒಳಪಟ್ಟ ಗಿಡ ಮರಗಳನ್ನು ಗುರುತಿಸಿ ಅದನ್ನು ಇನ್ನಿತರಿಗೆ ಸಾರೋದಕ್ಕಾಗಿ ಏರಿಸಿದ ತೀಕ್ಷ್ಣ ಧ್ವನಿಯಲ್ಲಿ ಕುಹೂ ಕುಹೂ ಎಂದು ಎಚ್ಚರ ನೀಡುತ್ತದೆ. ಅದನ್ನು ನಮ್ಮ ಕವಿಗಳು ಪಂಚಮ ಸ್ವರದ ಹಾಡುಗಾರಿಕೆಯನ್ನು ಭ್ರಮಿಸಿದ್ದಾರೆ. ಈ ಎಚ್ಚರಿಕೆಯನ್ನು ಅಲಕ್ಷಿಸಿ ಇನ್ನೊಂದು ಗಂಡು ಸನಿಹದಲ್ಲಿ ನುಸುಳಿಕೊಂಡಲಾರಂಭಿಸಿದರೆ ಕೂಗುವಿಗೆ ಇನ್ನಷ್ಟು ಜೋರಾಗುತ್ತದೆ. ಈ ಬೆದರಿಕೆಯಿಂದಲೇ ಆಗಂತುಕನು ಪಲಾಯನ ಮಾಡದೇ ಇರಲಾರ. ಗಂಡು ಎಂದೂ ಹಾಡಿ ಪ್ರಿಯತಮೆಯನ್ನು ಒಲಿಸಿಕೊಳ್ಳಲು ಯತ್ನಿಸುವುದೇ ಇಲ್ಲ. ಆದರೆ ಅದರ ಎಚ್ಚರಿಕೆ ಕರೆಯಲ್ಲಿ ಅಡಕವಾದ ಪೌರುಷ ಗುರುತಿಸಿ ಹೆಣ್ಣು ಅವನತ್ತ ಧಾವಿಸಿ ಬರುತ್ತದೆ. ಪ್ರತಿಸ್ಪರ್ಧಿಯ ಮೇಲೆ ರೊಚ್ಚಿಗೆದ್ದ ಗಂಡು ಅಲಿದು ಬಂದ ಹೆಣ್ಣನ್ನೂ ಆಕ್ರಮಿಸಲು ಯತ್ನಿಸುತ್ತದೆ. ಕನಿಕರಗೊಂಡ ಗಂಡು ತನ್ನ ರಾಜ್ಯದ ಗಿಡಮರಗಳಿಂದ ಹಣ್ಣು ಹಂಪಲ ಸಂಗ್ರಹಿಸಿ ಅವಳಿಗೆ ಪೂರೈಸುತ್ತದೆ. ಪ್ರಬುದ್ಧ ಹೆಣ್ಣಿನ ವೈಯಾರಕ್ಕೆ ಮರುಳಾದ ಗಂಡು ಅವಳಲ್ಲಿ ಅನುರಕ್ತನಾಗಿ ಸಂತಾನೋತ್ಪತ್ತಿಯಲ್ಲಿ ತೊಡಗುವುದು. ಕಾಗೆ ಕೋಗಿಲೆಗಳಂತೆ ಇನ್ನಿತರ ಪಕ್ಷಿಗಳ ಭಾಷೆ ನಮ್ಮದಕ್ಕಿಂತ ತೀರ ಭಿನ್ನವಾದ್ದರಿಂದ ಅದನ್ನು ಭಾಷಾಂತರಿಸುವುದು ಸುಲಭವಲ್ಲ. ಅವು ಬಳಸುವ ಅಕ್ಷರಗಳು ನಮ್ಮ ವರ್ಣಮಾಲೆಯಲ್ಲಿ ಇಲ್ಲವೇ ಇಲ್ಲ. ಕಾಗೆ ಎಂದೂ ನಮ್ಮ ಕ ಅಥವಾ ಖ ಅಕ್ಷರ ಬಳಸುವುದೇ ಇಲ್ಲ. ಅದರ ಮಾತುಗಾರಿಕೆ ಕಿವಿಗೊಟ್ಟು ಆಲಿಸಿದಾಗ ಅದು ಕ ಮತ್ತು ಗಳ ಮಿಶ್ರಿತ ಅಕ್ಷರ ತನ್ನದಾಗಿ ಮಾಡಿಕೊಂಡಿದೆ ಎಂದು ಅರಿವಾಗುವುದು. ಅತಿ ಸೂಕ್ಷ್ಮ ಸದ್ದು ಸೆರೆ ಹಿಡಿಯುವ ಟೇಪ್ ರೆಕಾರ್ಡರ್ಗಳು ಸಂಶೋಧಕರಿಗೆ ಲಭ್ಯವಾದ್ದರಿಂದ ಹಕ್ಕಿಗಳ ಆಡು ಭಾಷೆಯ ಬಗ್ಗೆ ವಿಸ್ಮಯಕಾರಿ ಸತ್ಯಗಳು ಹೊರಬರಲಾರಂಭಿಸಿವೆ.
1: ಕನ್ನಡ ಆತ್ಮೀಯ ಕೇಳಿದರೆ ಸಮಯ ಆಗಿದೆ 7 ಗಂಟೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬದಲಾಗುತ್ತಿರುವ ತಂತ್ರಜ್ಞಾನ ಮತ್ತು ಭೌಗೋಳಿಕ ಸವಾಲುಗಳ ಹಿನ್ನೆಲೆಯಲ್ಲಿ ದೇಶದ ಭದ್ರತೆಗಾಗಿ ರಾಜತಾಂತ್ರಿಕ ಚಿಂತನೆ ಮತ್ತು ತುರ್ತು ಯೋಜನಾ ಸಿದ್ಧತೆ ಭಾರತದ ರಕ್ಷಣಾ ನೀತಿಯ ಅವಿಭಾಜ್ಯ ಅಂಗವಾಗಬೇಕು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಸಿಗುವಂತೆ ಮಾಡಲು ಸರ್ಕಾರ ಬಹುಮುಖಿ ಕಾರ್ಯತಂತ್ರದ ಮೇಲೆ ಕೆಲಸ ಮಾಡುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಅಕ್ಟೋಬರ್ 2ರವರೆಗೆ ನಡೆಯುತ್ತಿರುವಂತಹ ಸ್ವಚ್ಛತಾ ಹಿ ಸೇವಾ 2026 ಅಭಿಯಾನವನ್ನು ಜನಾಂದೋಲನವಾಗಿಸುವಂತೆ ರಾಜ್ಯ

ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸಚಿವ ಮನೋಹರ್ ಲಾಲ್ ಕರೆ ನೀಡಿದ್ದಾರೆ. ತಿಂಗಳ ಪೂರ್ತಿ ನಡೆಯುತ್ತಿರುವಂತಹ ಸ್ವಚ್ಛತಾ ಹೀ ಸೇವಾ ಅಭಿಯಾನದ ಸಿದ್ಧತೆಗಳನ್ನು ಸಚಿವರು ಇಂದು ಪರಾಮರ್ಶಿಸಿದರು. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಶೀಘ್ರದಲ್ಲಿ ಘೋಷಣೆಯಾಗಲಿದೆ ಎಂದು ಸಹಕಾರ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಶೀಘ್ರದಲ್ಲೇ ನಡೆಸಲು ತೀರ್ಮಾನ ತೆಗೆದುಕೊಳ್ಳಲಾಗಿದ್ದು ಕೆಲವೇ ದಿನಗಳಲ್ಲಿ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಹಾಸನದಲ್ಲಿ ತಿಳಿಸಿದ್ದಾರೆ. ರಾಜ್ಯ ವಿಧಾನ ಪರಿಷತ್ನ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ 2026ಕ್ಕೆ ಸಂಬಂಧಪಟ್ಟಂತೆ 5 ಜಿಲ್ಲೆಗಳ ವ್ಯಾಪ್ತಿಗಳನ್ನು ಒಳಗೊಂಡಂತಹ ಆಗ್ನೇಯ ಪದವೀಧರ ಕ್ಷೇತ್ರದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 25,584 ಮತದಾರರು ಇದ್ದಾರೆ. ಅಕ್ಟೋಬರ್ 23ರಂದು ಮತದಾನ ಪ್ರಕ್ರಿಯೆ ಜರುಗಲಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದಂತಹ ಪಂಚ ಗ್ಯಾರಂಟಿ ಯೋಜನೆಗಳ ಸದ್ಬಳಕೆಯಿಂದ ಜನರ ಜೀವನ ಮಟ್ಟ ಸುಧಾರಣೆಯಾಗಿದೆ ಎಂದು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಎಸ್ಆರ್ ಪಾಟೀಲ್ ಹೇಳಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಮಹಿಳಾ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಭಾರತದ ವಿದ್ಯಾ ರಾಮರಾಜ್, ಕಿರಣ್ ಪಹಲ್, ಎಂಆರ್ ಪೂವಮ್ಮ ಮತ್ತು ಪ್ರಾಚಿ ಅವರನ್ನು ಒಳಗೊಂಡಂತಹ ತಂಡ ಚಿನ್ನದ ಪದಕ ತನ್ನದಾಗಿಸಿಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30ಕ್ಕೆ ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

ಆತ್ಮೀಯ ಕೇಳುಗರೆ, ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನಾನಾಗಲೇ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಕೂತು ಕೆಟ್ಟವರುಂಟು ತಿರುಗಿ ಕೆಟ್ಟವರಿಲ್ಲ ಅನ್ನುವಂತಹ ವಿಚಾರದ ಕುರಿತು ಮಾತಾಡ್ತಾ ಇದ್ದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮನುಷ್ಯನಿಗೆ ಬದುಕಿನಲ್ಲಿ ಗೌರವ ಸಿಗಬೇಕು ಅಂತಾದರೆ ಆತ ಸ್ವಾವಲಂಬಿಯಾಗಿ ಬದುಕಬೇಕು. ಮನೆಯಲ್ಲಿ ಸುಮ್ಮನೆ ಕುಳಿತುಕೊಂಡ್ರೆ ಆರ್ಥಿಕವಾಗಿಯೂ ಅಷ್ಟೇ ತುಂಬ ಕಷ್ಟ ಆಗಿಬಿಡುತ್ತೆ. ಆತ ಸಮಾಜದಲ್ಲೂ ಬೆಲೆ ಇರೋದಿಲ್ಲ. ಯಾವುದೇ ಚಿಕ್ಕ ಕೆಲಸ ಆಗಿರ್ಬೋದು ಅಥವಾ ದೊಡ್ಡ ಕೆಲಸ ಆಗಿರ್ಬೋದು, ಪ್ರಾಮಾಣಿಕವಾಗಿ ಕಷ್ಟಪಟ್ಟು ದುಡಿಯುವಂತಹ ವ್ಯಕ್ತಿಗೆ ಯಾವತ್ತೂ ಸಹ ಮೋಸ ಆಗೋದಿಲ್ಲ, ಆತ ತಲೆ ತಗ್ಗಿಸಬೇಕಾಗೋದಿಲ್ಲ. ಅವನು ತನ್ನ ಕುಟುಂಬವನ್ನು ಕುಟುಂಬದ ಗೌರವಕ್ಕಾಗಿ ದುಡಿತಿರ್ತಾನೆ. 4 ಜನರಿಗೆ ಆಸರಿಯಾಗಬಲ್ಲಂತಹ ವ್ಯಕ್ತಿಯಾಗಿ ಆತ ಬದಲಾಗ್ತಾನೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿರುವಂತಹ ಪ್ರತಿಯೊಬ್ಬ ಸಾಧಕನೂ ಸಹ ಒಂದಲ್ಲ ಒಂದು ಕಾಲದಲ್ಲಿ ಮನೆ ಬಿಟ್ಟು ಊರು ಬಿಟ್ಟು ಎಲ್ಲವನ್ನು ತೊರೆದು ಏನನ್ನೋ ಒಂದು ಸಾಧಿಸಬೇಕು ಅಂತ ಹೊರಟವರು. ಕಷ್ಟಪಟ್ಟು ಅಲದಾಡಿ ಬೆವರು ಹರಿಸಿ ಆ ಮಟ್ಟಕ್ಕೆ ತಲುಪಿರ್ತಾರೆ. ಸುಮ್ಮನೆ ಎಲ್ಲೋ ಕುಳಿತುಕೊಂಡ ತಕ್ಷಣ ಏನೂ ಸಾಧ್ಯ ಆಗೋದಿಲ್ಲ. ಹೊರಟು ನಿಲ್ಲಿ, ಏನಾದರೂ ಒಂದನ್ನು ಸಾಧಿಸಿ.

ಆತ್ಮೀಯ ಕೆಳಗರೆ, ಮನುಷ್ಯ ಯಾವತ್ತೂ ಕೂತು ಕೆಲಸ ಮಾಡಬಾರ್ದು ಅಂದರೆ ಕೂತು ಕೆಲಸ ಮಾಡಬಾರ್ದು ಅನ್ನೋದರ ಅರ್ಥ ಕೇವಲ ಮನೆಯಲ್ಲಿ ಮಾತ್ರ ಇರಬಾರ್ದು ಅಂತ. ಅಂದರೆ ಒಂದೇ ಕಡೆ ಇದ್ದು ಏನನ್ನ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಕೇವಲ ಮನೆಯಲ್ಲಿ ಕೂತ್ಕೊಂಡು ಏನೋ ಮಾಡ್ದೇ ಎಲ್ಲ ಆಗಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಸಾಧ್ಯವಾಗೋದಿಲ್ಲ. ಕೇವಲ ಈ ಮಾತು ಬರೀ ಉದ್ಯೋಗಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ, ನಮ್ಮ ದೈಹಿಕ ಹಾಗೆ ಮಾನಸಿಕ ಆರೋಗ್ಯಕ್ಕೂ ಸಹ ಸಂಪೂರ್ಣವಾಗಿ ಅನ್ವಯಿಸುತ್ತೆ. ಇತ್ತೀಚೆಗೆ ನಾವು ಗಂಟೆಗಟ್ಟಲೆ ಒಂದೇ ಕಡೆ ಕೂತು ಕೆಲಸ ಮಾಡುವುದಕ್ಕೆ ಅಭ್ಯಾಸ ಆಗಿಬಿಟ್ಟಿದೆ. ಅಂದರೆ ವರ್ಕ್ ಫ್ರಮ್ ಹೋಮ್, ಇತ್ತೀಚೆಗೆ ಆ ಒಂದು ವರ್ಕ್ ಫ್ರಮ್ ಹೋಮ್ ಕಲ್ಚರ್ ತುಂಬ ಆಗಿರೋದ್ರಿಂದ ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಸಹ ಅದು ಕೆಟ್ಟದಾಗಿದೆ. ಇದರಿಂದ ಸಣ್ಣ ವಯಸ್ಸಿನಲ್ಲಿಯೇ BP, ಶುಗರು, ಬೆನ್ನು ನೋವು ಅಂತ ಕಾಯಿಲೆಗಳು ನಮ್ಮನ್ನು ಆವರಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗಿದೆ. ಆದರೆ ಪ್ರತಿದಿನ ಓಡಾಡುವಂತಹ, ಮೈ ಬಗ್ಗಿಸಿ ಕೆಲಸ ಮಾಡುವಂತಹ ವ್ಯಕ್ತಿಗೆ ಯಾವಾಗಲೂ ಉತ್ಸಾಹದಿಂದ ಇರ್ತಾನೆ. ದೇಹ ದಂಡಿಸಿದಾಗ

0: Attention, national recognition for your hard work. For those making outstanding contributions to the animal husbandry and dairy sector and embracing innovative practices, the Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026. Issued in public interest by the Department of Animal Husbandry and Dairy, Government of India.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮುಂದೇನು ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ? ಮರಣದಿಂ ಮುಂದೇನು ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ? ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಧರೆಯ ಬಾಳ್ಗದರಿನೇ ಮಂಕುತಿಮ್ಮ. ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಧರೆಯ ಬಾಳ್ಗದರಿನೇ ಮಂಕುತಿಮ್ಮ.

ಮುಂದಿನ ಪದ್ಯ ಬಹಳ ಚೆನ್ನಾಗಿದೆ. ಎಲ್ಲರೂ ಯೋಚನೆ ಮಾಡಬೇಕಾದದ್ದೇ. ಯೋಚನೆ ಮಾಡ್ತಾ ಇರೋದೇ, ಉತ್ತರ ಮಾತ್ರ ಸಿಕ್ಕಿಲ್ಲ. ಮರಣದಿ ಮುಂದೇನು ಪ್ರೇತವೋ ಭೂತವೋ, ಅಲ್ಲ ಕೇಳಿದಿರಿ, ಮತ್ತೊಂದು ಸರಿ ಅದನ್ನು ಓದ್ತೇನೆ. ಮರಣದಿ ಮುಂದೇನು ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ, ಅದೇನೋ ಯಾರಿಗಾರು ಗೊತ್ತಿದೆಯಾ? ಯಾಕೆ ಗೊತ್ತಿಲ್ಲ? ಅಲ್ಲಿ ಹೋಗಿರ್ತಾರಲ್ಲ, ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಧರೆಯ ಬಾಳಿಗೆ ಅದರಿ ನೇಮ್ ಮಂಕುತಿಮ್ಮ. ನಾ ಸತ್ಮೇಲೆ ಏನಾಗ್ತಿರಪ್ಪ ಅನ್ನೋದ್ರ ಬಗ್ಗೆ ಯೋಚನೆ ಆಗ್ತಾ ಇರುತ್ತೆ. ದೇಹ ಹೂಳೋದ್ರಿಂದ ಅಥವಾ ಸುಡೋದ್ರಿಂದ ಪಂಚಭೂತಲು ಸೇರಿ ಹೋಗುತ್ತೆ, ಮೂಳೆಗಳು ಮಾತ್ರ ಬಹಳ ವರ್ಷದೊಳಗೆ ಕ್ಷೀಣವಾಗದೆ ಹಾಗೆ ಇರುತ್ತೆ. ಮೃತನ ಆತ್ಮ ಎಲ್ಲಿ ಹೋಗುತ್ತೆ, ಏನಾಗುತ್ತೆ, ಪ್ರೇತವಾಗುತ್ತೋ ಭೂತವಾಗುತ್ತೋ, ಪುನರ್ಜನ್ಮ ಪಡೆಯುತ್ತೋ, ಸ್ವರ್ಗ ಅಥವಾ ನರಕ ಸೇರುತ್ತದೆಯೋ, ಅಥವಾ ಹೆಸರಿಲ್ಲದ ಅದ್ಯಾವುದೋ ಸ್ಥಿತಿ ಹೊಂದುತ್ತೋ, ಯಾರಿಗೂ ಸರಿಯಾದ ಉತ್ತರ ಗೊತ್ತಿಲ್ಲ. ಸತ್ತ ನಂತರ ಹೋಗಬೇಕಾದ ಸ್ಥಳಕ್ಕೆ ಹೋಗಿ ಮತ್ತೆ ಹಿಂದಿರುಗಿ ಬರೋರು ಯಾರು ಇದ್ದಾರಾ? ಬಂದು ನಾವೇನ ಸೇರಿಸ್ತೀವ, ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದು ದಯವಿಟ್ಟು ಬರಬೇಡಿ, ವಾಪಸ್ ಹೋಗಿ ಕಳಿಸಿ ಬಿಡ್ತೀವಿ ಅವರನ್ನೇ. ಅಲೋಕದ ಸ್ಥಿತಿಗತಿಗಳ ವಿವರವಾದ ವರದಿ ತದ್ದವರಿಲ್ಲ, ಹಾಗಾಗಿ ಭೂಲೋಕದಲ್ಲಿ ನಮಗೇನೂ ತಿಳಿದಿಲ್ಲ. ಮುಂದೇನೋ ಮತ್ತೇನೋ ಇಂದಿಗ ಮಾತೇಕೆ. ಇಲ್ಲಿ ಹುಟ್ಟುವ ಮುಂಚೆ ನಾವೇನಾಗಿದ್ವೋ, ಸತ್ತ ನಂತರ ಅನೇಕ್ತೇವೋ, ಎಲ್ಲಿಂದ ಬಂದಿದ್ದೀವೋ, ಎಲ್ಲಿಗೆ ಹೋಗಬೇಕಾಗಿದೆ ಎಂಬುದ್ರ ಬಗ್ಗೆ ತಿಳಿದುಕೊಳ್ಳೋದು ಅನವಶ್ಯಕ. ಇವೆರಡರ ನಡುವಿನ ಈ ಭೂಮಿಯ ಬದುಕಿಗೆ ವಿವರಗಳಿಂದ ಆಗಬೇಕಾದದ್ದು ಏನೂ ಇಲ್ಲ.

ತಾಯ ತಾನೊಳ್ಳಿ ತಾಗಿರೆ ನಿನಗೆ ಫಲವದೆಂತಹುದೆಂಬ ಶಂಕೆಗೆಡೆಯುಂಟೆ. ನೆಲದ ಬೇಸಾಯ ತಾನೊಳ್ಳಿ ತಾಗಿರೆ ನಿನಗೆ ಫಲವದೆಂತಹುದೆಂಬ ಶಂಕೆಗೆಡೆಯುಂಟೆ. ಒಳಿತರೊಳೆ ನೀಂಬಾಳು ಪರವದೆಂತಿರ್ದೊಡೆ ಇಳೆಯ ಬಾಗಿಲು ಪರಕೆ ಮಂಕುತಿಮ್ಮ. ಒಳಿತರೊಳೆ ನೀಂಬಾಳು ಪರವದೆಂತಿರ್ದೊಡೆ ಇಳೆಯ ಬಾಗಿಲು ಪರಕೆ ಮಂಕುತಿಮ್ಮ.

0: ಮರಣ ಅದರ ಬಗ್ಗೆ ಯೋಚನೆ ಮಾಡಿದ್ದಾಯ್ತು. ಅಲ್ಲಿ ಬದುಕುದೇ ಬಹಳ ಮುಖ್ಯ, ನಮ್ಮ ಬದುಕಿನ ಬಗ್ಗೆ ಏನಾಗತ್ತೆ ಅಂತ, ನಮ್ಮ ಬದುಕು ಹೇಗಿರುತ್ತೆ ಚೆನ್ನಾಗಿರುತ್ತಾ ಅಂತ ಯೋಚನೆ ಮಾಡೋದಕ್ಕೆ ಮುಂದಿನ 847 ಪದ್ಯದಲ್ಲಿ ಬೇಸಾಯ ಕೃಷಿಯನ್ನು ತಗೊಂಡು ವಿವರಣೆ ಕೊಡ್ತಾರೆ. ಬೇಸಾಯ ಒಳಿತಾಗಿದೆ ಅಂದಮೇಲೆ ಫಲ ಎಂತಹುದು ಅಂತ ಯೋಚನೆ ಮಾಡೋಕ್ಕಾಗತ್ತೆಯೇ? ನೆಲವನ್ನು ಹದಗೊಳಿಸೋ ಕೆಲಸ, ಕಸ ತೆಗೆಯೋದು, ಆಳವಾಗಿ ಗುಣಿ ತೋಡೋದು, ಅದರ ಸರಿಯಾದ ಬೀಜಗಳನ್ನು ಸರಿಯಾದ ಆಳದಲ್ಲಿ ಸಸಿಗಳನ್ನ ನೆಡೋದು, ನೀರು ಹರಿಸೋದು ಇತ್ಯಾದಿ, ಇದೆಲ್ಲ ಬೇಸಾಯ ಕಾರ್ಯ. ಇದೆಲ್ಲ ಸಮರ್ಪಕವಾಗಿದ್ದರೆ ಎಂತಹ ಎಷ್ಟು ಫಲ ದೊರೆಯಬಹುದು ಬರುತ್ತೆ ಅನ್ನೋದಕ್ಕೆ ಅನುಮಾನವೇ ಇಲ್ಲ, ನಾವು ನಿರ್ಧಾರ ಮಾಡ್ಕೋಬಹುದು. ಉತ್ತಮವಾದ ಬಹಳವಾದ ಫಲ ಬರುತ್ತೆ ಅಂತ ನಮ್ಮ ನಂಬಿಕೆ ಇರೋದು ಒಳ್ಳೆಯದು. ನೀನು ಈ ಜಗತ್ತಿನಲ್ಲಿ ಚೆನ್ನಾಗಿ ಬದುಕೋದನ್ನು ಕಲಿತ್ಕೊಂಡು ಒಳ್ಳೆಯ ಫಲಗಳನ್ನು ಅನುಭವಿಸು. ಬದುಕಿನ ವ್ಯವಸಾಯ ಎಷ್ಟು ಚೆನ್ನಾಗಿ ಹೊಂದಿದ್ದಾರೆ ನೋಡಿ, ಸ್ವಪ್ರೇರಣೆಯಿಂದ ವ್ಯವಸ್ಥಿತವಾಗಿ ನಡೆದಲ್ಲಿ ಉತ್ತಮ ಫಲ ಅನುಮಾನವೇ ಬೇಡ. ಪರ ಅಂದ್ರೆ ಮುಂದೇನಾಗುತ್ತೆ, ಸತ್ತ ನಂತರದ ಸ್ಥಿತಿ ನಿನಗೆ ಹೇಗಿದ್ರೇನು? ಆಗಲೆ ಕೇಳಿದ್ರಲ್ಲ, ಪರಲೋಕವೋ ಸ್ವರ್ಗವೋ ಇತ್ಯಾದಿ, ಭೂಮಿಯೇ ಇಲ್ಲಿಯ ಜೀವನವೇ ಮುಂದಿನ ಸ್ಥಿತಿಗೆ ಪ್ರವೇಶ ಅವಕಾಶ ಪರಮಾತ್ಮ ದರ್ಶನಕ್ಕೆ. ಇದನ್ನು ಕುರಿತು ಮತ್ತೆ ಮುಂದಿನ ಪದ್ಯಲು ಕೂಡ ಹೇಳ್ತಾರೆ, ಇಹವೇ ಬಾಳಿದ ಬಾಗಿಲು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಇರೋ ದಿವಸ ನೀನು ಮಾಡೋ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡು, ಕರ್ಮ ನಿರತನಾಗುವನ್ನು ಮಾತನ್ನ ಹೇಳಿದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆತ್ಮೀಯ ಶ್ರೋತೃಗಳೇ, ಇತಿಹಾಸದ ಕಡೆ ಒಮ್ಮೆ ಕಣ್ಣಾಡಿಸಿ ನೋಡಿದರೆ ಸಾಧನೆ ಮಾಡಿದ ಯಾವುದೇ ಮಹಾನ್ ವ್ಯಕ್ತಿಯ ಜೀವನವೂ ಸಹ ಸುಲಭವಾಗಿರಲಿಲ್ಲ ಅಲ್ವಾ? ಸಾಲುಮರದ ತಿಮ್ಮಕ್ಕನಿಂದ ಹಿಡಿದು ಅಬ್ದುಲ್ ಕಲಾಂವರೆಗೆ ಪ್ರತಿಯೊಬ್ಬರೂ ಸಹ ಕಷ್ಟಪಟ್ಟು ಅಲೆದಾಡಿದವರೇ. ಅವರು ಬೀದಿ ಬೀದಿ ತಿರುಗಿದವರು, ಜನರ ಕಷ್ಟಗಳನ್ನು ಅರ್ತವರು, ಹಗಲಿರುಳು ಶ್ರಮಿಸಿದವರು. ವಿಜ್ಞಾನಿಗಳು, ರೈತರು, ಸಣ್ಣ ಉದ್ಯಮಿಗಳು ಎಲ್ಲರೂ ತಮ್ಮ ಸತತ ಪ್ರಯತ್ನದಿಂದಲೇ ಎತ್ತರಕ್ಕೆ ಬೆಳೆದವರು. ಕುಳಿತಲ್ಲಿಯೇ ಯಾರೂ ಇತಿಹಾಸ ಸೃಷ್ಟಿಸಿಲ್ಲ. ಅಲೆದಾಟ, ಶ್ರಮ ಮತ್ತು ಚಲನೆಯೇ ಅವರ ವಿಜಯದ ನಿಜವಾದ ರಹಸ್ಯ ಆಗಿತ್ತು. ಅದರಿಂದಾಗಿ ಚಲನೆ ಅನ್ನುವಂಥದ್ದು ಜೀವನಕ್ಕೆ ತುಂಬ ಮುಖ್ಯ ಆಗುತ್ತೆ.

ಭಾಗವಹಿಸಬೇಕು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಭಾರತೀಯ ನೌಕಾಪಡೆಯ ಕಮಾಂಡರ್ಗಳ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿ

0: ಮಾತನಾಡಿದ ಅವರು, 2047ರ ವೇಳೆಗೆ ವಿಕಸಿತ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ನೌಕಾಪಡೆ ಪ್ರಮುಖ ಕಾರ್ಯತಂತ್ರದ ಚಾಲಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಯಾವುದೇ ಬಿಕ್ಕಟ್ಟು ದೇಶದ ಬಾಗಿಲಿಗೆ ಬರುವ ಮುನ್ನವೇ ನಮ್ಮ ಸಿದ್ಧತೆ ಆ ಹಂತವನ್ನು ತಲುಪಿರಬೇಕು ಎಂಬುದು ಸರ್ಕಾರದ ಸ್ಪಷ್ಟ ಗುರಿಯಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಆಪರೇಷನ್ ಊರ್ಜಾ ಸುರಕ್ಷಾ ಕಾರ್ಯಾಚರಣೆಯ ಭಾರತದ ಇಂಧನ ಸರಬರಾಜು ಮಾರ್ಗಗಳು ಮತ್ತು ರಾಷ್ಟೀಯ ಹಿತಾಸಕ್ತಿಗಳನ್ನು ರಕ್ಷಿಸುವಲ್ಲಿ ನೌಕಾಪಡೆಯ ವೃತ್ತಿಪರತೆ ಮತ್ತು ಸಿದ್ಧತೆಯನ್ನು ಸಾಬೀತುಪಡಿಸಿದೆ ಎಂದು ಸಚಿವರು ಶ್ಲಾಘಿಸಿದರು. ಉತ್ತರ ಪ್ರದೇಶದ 10 ಮತ್ತು ಉತ್ತರಾಖಂಡದ 1 ಸ್ಥಾನ ಸೇರಿ ಒಟ್ಟು 11 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಚುನಾವಣಾ ಆಯೋಗ ಇಂದು ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಕೇಂದ್ರ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ, ಬಿಎಲ್ ವರ್ಮಾ, ಸಮಾಜವಾದಿ ಪಕ್ಷದ ಹಿರಿಯ ನಾಯಕ ರಾಮ್ ಗೋಪಾಲ್ ಯಾದವ್ ಮತ್ತು ಬಿಎಸ್ಪಿಯ ರಾಮ್ಜೀ ಸೇರಿದಂತೆ ಉತ್ತರ ಪ್ರದೇಶದ 10 ಸಂಸದರ ಅಧಿಕಾರ ಅವಧಿಯು ನವೆಂಬರ್ 25ಕ್ಕೆ ಮುಕ್ತಾಯಗೊಳ್ಳಲಿದೆ. ಇದೇ ದಿನ ಉತ್ತರಾಖಂಡದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದ ನರೇಶ್ ಬನ್ಸಲ್ ಅವರ ಅವಧಿಯು ಪೂರ್ಣಗೊಳ್ಳಲಿದೆ. ಇದರ ಜೊತೆಗೆ ತೃಣಮೂಲ ಕಾಂಗ್ರೆಸ್ ಸಂಸದೆ ರುಕ್ಮಿಣಿ ಮಲಿಕ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಪಶ್ಚಿಮ ಬಂಗಾಳದ 1 ರಾಜ್ಯಸಭಾ ಸ್ಥಾನದ ಉಪಚುನಾವಣೆಗೂ ಆಯೋಗ ಅಧಿಸೂಚನೆ ಹೊರಡಿಸಿದೆ. ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಇಂದಿನಿಂದಲೇ ಆರಂಭವಾಗಿದ್ದು 16ರಂದು ಮತದಾನ ಪ್ರಕ್ರಿಯೆ ನಡೆಯಲಿದೆ. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಸಿಗುವಂತೆ ಮಾಡಲು ಸರ್ಕಾರ ಬಹುಮುಖಿ ಕಾರ್ಯತಂತ್ರದ ಮೇಲೆ ಕೆಲಸ ಮಾಡುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ರಾಷ್ಟೀಯ ಕೃಷಿ ಸಮ್ಮೇಳನ ಹಿಂಗಾರು ಅಭಿಯಾನ 2026ರ 2ನೇ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಟಾವಿನ ನಂತರದ ನಿರ್ವಹಣೆ, ವೈಜ್ಞಾನಿಕ ದಾಸ್ತಾನು ವ್ಯವಸ್ಥೆ ಮತ್ತು ಮಾರುಕಟ್ಟೆ ಜಾಲವನ್ನು ಬಲಪಡಿಸುವುದು ಈ ತಂತ್ರಜ್ಞಾನದ ಪ್ರಮುಖ ಭಾಗವಾಗಿದೆ ಎಂದು ಹೇಳಿದ್ದಾರೆ. ತೊಗರಿ, ಉದ್ದು ಮತ್ತು ಮಸೂರ್ ಬೇಳೆ ಕಾಳುಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ 100%ರಷ್ಟು ಸರ್ಕಾರವೇ ಸಂಗ್ರಹಿಸಲಿದ್ದು, ಹಣವನ್ನು 48 ಗಂಟೆಗಳ ಒಳಗೆ ರೈತರ ಖಾತೆಗೆ ತಲುಪಿಸಲು ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ ಎಂದು ಭರವಸೆ ನೀಡಿದ್ದಾರೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026ರನ್ನು ಸಮಗ್ರವಾಗಿ ಪರಿಶೀಲಿಸುತ್ತಿರುವಂತಹ ಜಂಟಿ ಸಂಸದೀಯ ಸಮಿತಿಯ 2ನೇ ಸಭೆ ನವದೆಹಲಿಯ ಸಂಸತ್ ಸಂಕೀರ್ಣದಲ್ಲಿ ನಡೆಯಿತು. ಲೋಕಸಭಾ ಸಂಸದ ಸಂಜಯ್ ಜೈಸ್ವಾಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಪ್ರಮುಖ ನಿಯಮಾವಳಿಗಳು ಮತ್ತು ಅದರ ಅನುಷ್ಠಾನದ ಸ್ವರೂಪದ ಕುರಿತು ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು. ಮಸೂದೆಯ ಎಲ್ಲಾ ನಿಬಂಧನೆಗಳನ್ನು ಪರಿಶೀಲಿಸಿ 2026ರ ಸಂಸತ್ತಿನ ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದ ಒಳಗೆ ವರದಿಯನ್ನು ಸಲ್ಲಿಸಬೇಕಾಗಿದೆ. ಲೋಕಸಭೆಯ 21 ಸದಸ್ಯರು ಮತ್ತು ರಾಜ್ಯಸಭೆಯ 10 ಸದಸ್ಯರು ಸೇರಿದಂತೆ ಒಟ್ಟು 31 ಸಂಸದರು ಈ ಸಮಿತಿಯಲ್ಲಿ ಇದ್ದಾರೆ. ವಿದೇಶಿ ದೇಣಿಗೆ ಮತ್ತು ಕೊಡುಗೆಗಳ ಸ್ವೀಕಾರ ಹಾಗೂ ಬಳಕೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ, ಶಿಸ್ತು ಮತ್ತು ಜವಾಬ್ದಾರಿಯನ್ನು ತರುವ ಮೂಲ ಉದ್ದೇಶದಿಂದ 2010ರ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಗೆ ಸೂಕ್ತ ತಿದ್ದುಪಡಿ ತರಲು ಈ ವಿಧೇಯಕ ರೂಪಿಸಲಾಗಿದೆ. ದೇಶದಲ್ಲಿ ಸಂಖ್ಯಾಶಾಸ್ತ್ರ ಆಧಾರಿತ ಉದ್ಯಮ ನೋಂದಣಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಮತ್ತು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಹಾಗೂ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯಗಳು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿವೆ. ನಿರ್ದಿಷ್ಟ ಭೌಗೋಳಿಕ ವ್ಯಾಪ್ತಿಯ ಒಳಗೆ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ನೋಂದಾಯಿತ ಉದ್ಯಮ ಘಟಕಗಳ ನಿಖರ ದತ್ತಾಂಶ ಸಂಗ್ರಹವೇ ಈ ಸಂಖ್ಯಾಶಾಸ್ತ್ರೀಯ ಉದ್ಯಮ ನೋಂದಣಿಯಾಗಿದೆ. ಈ ಒಪ್ಪಂದದಡಿ ಎಂಎಸ್ಎಂಇ ಇಲಾಖೆಯ ಬಳಿ ಲಭ್ಯವಿರುವಂತಹ ಉದ್ಯಮ ನೋಂದಣಿ ಪೋರ್ಟಲ್ನ ಘಟಕವಾರು ದತ್ತಾಂಶವನ್ನು ಹಂಚಿಕೊಳ್ಳಲು ನಿಯಮಾವಳಿಗಳನ್ನು ರೂಪಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನ ಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ

0: ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಕುರಿತಾದಂತಹ ಒಂದು ನೋಟ ಇದೀಗ ಮೂಡಿ ಬರಲಿದೆ. 2021 ಪ್ರಾರಂಭವಾದಂತಹ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸೂಕ್ತ ಆಸ್ತಿ ದಾಖಲೆ ಕುರಿತ ಸಮಸ್ಯೆಯನ್ನು ಪರಿಹರಿಸಲು ಡ್ರೋನ್ಗಳು, ಜಿಐಎಸ್ ಮತ್ತು ಸಿಒಆರ್ಎಸ್ ತಂತ್ರಜ್ಞಾನವನ್ನು ಬಳಸುತ್ತಿದೆ. 2026 ಆಗಸ್ಟ್ ಹೊತ್ತಿಗೆ 3.30 ಲಕ್ಷ ಗ್ರಾಮಗಳಲ್ಲಿ ಡ್ರೋನ್ ಸಮೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದೆ. 1.97 ಲಕ್ಷ ಗ್ರಾಮಗಳಿಗೆ 3.24 ಕೋಟಿ ಆಸ್ತಿ ಕಾರ್ಡ್ಗಳನ್ನು ಸಿದ್ಧಪಡಿಸಲಾಗಿದ್ದು 2.72 ಕೋಟಿ ಆಸ್ತಿ ಮಾಲೀಕರಿಗೆ ವಿತರಣೆ ಮಾಡಲಾಗಿದೆ. ಈ ಪರಿವರ್ತನೆ ಗ್ರಾಮೀಣ ಆಸ್ತಿಯ ಆರ್ಥಿಕ ಮೌಲ್ಯ ಹೆಚ್ಚಳಕ್ಕೂ ಕಾರಣವಾಗಿದೆ. 2 ಅಕ್ಟೋಬರ್ವರೆಗೆ ನಡೆಯುತ್ತಿರುವಂತಹ ಸ್ವಚ್ಛತಾ ಹೀ ಸೇವಾ 2026 ಅಭಿಯಾನವನ್ನು ಜನಾಂದೋಲನವಾಗಿಸುವಂತೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸಚಿವ ಮನೋಹರ್ ಲಾಲ್ ಕರೆ ನೀಡಿದ್ದಾರೆ. ತಿಂಗಳು ಪೂರ್ತಿ ನಡೆಯುತ್ತಿರುವಂತಹ ಸ್ವಚ್ಛತಾ ಹೀ ಸೇವಾ ಅಭಿಯಾನದ ಸಿದ್ಧತೆಗಳನ್ನು ಸಚಿವರು ಇಂದು ಪರಾಮರ್ಶಿಸಿದರು. ಈ ವೇಳೆ ಸಚಿವರು ಸೆಪ್ಟೆಂಬರ್ 17 ಅಕ್ಟೋಬರ್ 17 ನಡೆಯುತ್ತಿರುವಂತಹ ಸೇವಾ ಸಂಕಲ್ಪ ಅಭಿಯಾನದ ಜೊತೆಗೆ ಈ ಸ್ವಚ್ಛತಾ ಅಭಿಯಾನದಲ್ಲಿ ಸಾರ್ವಜನಿಕರ ಹೆಚ್ಚಿನ ಪಾಲ್ಗೊಳ್ಳುವಿಕೆ, ತಳಮಟ್ಟದಲ್ಲಿ ಬದಲಾವಣೆ ಹಾಗೂ ಸ್ವಭಾವ, ಸಂಸ್ಕಾರ ಮತ್ತು ವ್ಯವಹಾರದಲ್ಲಿ ಸ್ವಚ್ಛತೆಯನ್ನು ಅವಿಭಾಜ್ಯ ಅಂಗವಾಗಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಚೀನಾದೊಂದಿಗೆ ಭಾರತ ಹೊಂದಿರುವಂತಹ ಸಂಬಂಧ ಗಣನೀಯವಾಗಿ ಸುಧಾರಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಇಂದು ಏಷ್ಯಾ ಸಂಘ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಗಡಿ ಬಿಕ್ಕಟ್ಟು ಶಮನಗೊಂಡ ನಂತರ ಉಭಯ ದೇಶಗಳ ಬಾಂಧವ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಎಂದು ಹೇಳಿದ್ದಾರೆ. ದ್ವಿಪಕ್ಷೀಯ ಬಾಂಧವ್ಯದಲ್ಲಿನ ಕುಸಿತ ಅಥವಾ ಸುದೀರ್ಘ ಗಡಿ ಬಿಕ್ಕಟ್ಟು ಉಭಯ ರಾಷ್ಟ್ರಗಳ ಹಿತಾಸಕ್ತಿಗೆ ಪೂರಕವಲ್ಲ ಎಂಬುದನ್ನು ಭಾರತ ಚೀನಾಗೆ ಸತತವಾಗಿ ಪ್ರತಿಪಾದಿಸುತ್ತಾ ಬಂದಿದೆ ಎಂದು ಹೇಳಿದ್ದಾರೆ. ಫಿಲಿಪೈನ್ಸ್ನಲ್ಲಿ ನಡೆಯುತ್ತಿರುವಂತಹ 2ನೇ ಆಸಿಯಾನ್ ಭಾರತ ಕಡಲ ಸಮರಾಭ್ಯಾಸದಲ್ಲಿ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳಾದಂತಹ ಸಹ್ಯಾದ್ರಿ ಮತ್ತು ಕುಲೇಶ್ ಭಾಗಿಯಾಗಿವೆ. ಭಾರತೀಯ ನೌಕಾಪಡೆ ಮತ್ತು ಫಿಲಿಪೈನ್ಸ್ ನೌಕಾಪಡೆ ಜಂಟಿಯಾಗಿ ಆಯೋಜನೆ ಮಾಡಿರುವಂತಹ ಈ ಸಮರಾಭ್ಯಾಸದಲ್ಲಿ ಆಸಿಯಾನ್ ಸದಸ್ಯ ರಾಷ್ಟ್ರಗಳಿಗೆ ಸೇರಿದ ಬಿಆರ್ಪಿ ಜೋಸ್ ರಿಚಾಲ್, ಬಿಆರ್ಪಿ ಟಾರ್ಲಕ್ ಮತ್ತು ಆರ್ಎಸ್ಎಸ್ ಜಸ್ಟಿಸ್ ಯುದ್ಧ ನೌಕೆಗಳು ಭಾಗಿಯಾಗಿವೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನ ಇಂದಿನ ಸ್ಪರ್ಧೆಗಳಲ್ಲಿ ಭಾರತೀಯ ಅಥ್ಲೆಟ್ಗಳು ಗಮನಾರ್ಹ ಸಾಧನೆಯನ್ನು ಮಾಡಿದ್ದು ಭಾರತದ ಪದಕಗಳ ಸಂಖ್ಯೆ 52 ಏರಿಕೆಯಾಗಿದೆ. ಮಹಿಳಾ 4x400 ಮೀಟರ್ ರಿಲೆಯಲ್ಲಿ ಭಾರತೀಯ ತಂಡವು 3:29.69 ಗುರಿಯನ್ನು ತಲುಪಿ ಸ್ವರ್ಣ ಪದಕ ಮುಡಿಗೇರಿಸಿಕೊಂಡರೆ ಪುರುಷರ 4x400 ಮೀಟರ್ ರಿಲೆಯಲ್ಲೂ ಭಾರತ ಕಂಚು ಪದಕಕ್ಕೆ ಭಾಜನವಾಗಿದೆ. ಶೂಟಿಂಗ್ನಲ್ಲಿ ಹೊಸ ಇತಿಹಾಸ ಬರೆದ ನೀರು ದಂಡ ಮಹಿಳೆಯರ ಟ್ರ್ಯಾಪ್ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಶೂಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇದಕ್ಕೂ ಮುನ್ನ ಅವರು ಆಶಿಮಾ ಅಲ್ಹಾವತ್ ಮತ್ತು ಮನೀಷಾ ಕೀರ್ ಅವರೊಂದಿಗೆ ಮಹಿಳೆಯರ ಟ್ರ್ಯಾಪ್ ತಂಡ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಜಯಿಸಿದ್ದರು. ಉಳಿದಂತೆ ಪುರುಷರ 5000 ಮೀಟರ್ ಓಟದ ಫೈನಲ್ನಲ್ಲಿ ಕುಲ್ವೀರ್ ಸಿಂಗ್ ಕಂಚು ಪದಕ ಗೆದ್ದಿದ್ದು ಇದು ಟೂರ್ನಿಯಲ್ಲಿ ಅವರ 3ನೆಯ ಪದಕವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜತಾಂತ್ರಿಕ ಚಿಂತನೆ ಮತ್ತು ತುರ್ತು ಯೋಜನಾ ಸಿದ್ಧತೆ ರಕ್ಷಣಾ ನೀತಿಯ ಅವಿಭಾಜ್ಯ ಅಂಗ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ರಾಜ್ಯಸಭೆಯ 11 ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಚುನಾವಣಾ ಆಯೋಗದಿಂದ ಅಧಿಸೂಚನೆ ಪ್ರಕಟ. ರೈತರಿಗೆ ನ್ಯಾಯಯುತ ಬೆಲೆ ಖಚಿತಪಡಿಸಲು ಬಹುಮುಖಿ ತಂತ್ರಜ್ಞಾನ ಆಧಾರಿತ ಕಾರ್ಯತಂತ್ರ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ನವದೆಹಲಿಯಲ್ಲಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ ಕುರಿತ ಜಂಟಿ ಸಂಸದೀಯ ಸಮಿತಿ 2ನೇ ಸಭೆ. ಏಷ್ಯನ್ ಗೇಮ್ಸ್ ರಿಲೇ ಸ್ಪರ್ಧೆಯಲ್ಲಿ ಭಾರತದ ಮಹಿಳಾ ತಂಡಕ್ಕೆ ಐತಿಹಾಸಿಕ ಸ್ವರ್ಣ, ಪುರುಷರ ತಂಡಕ್ಕೆ ಕಂಚು ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ವಿವಿಧ ಭಾರತಿ 102.9.

ಆತ್ಮೀಯ ಶ್ರೋತೃಗಳೇ, ಕೂತು ಕೆಟ್ಟವರುಂಟು, ತಿರುಗಿ ಕೆಟ್ಟವರಿಲ್ಲ ಅನ್ನುವಂತಹದ್ದು ಕೇವಲ ಒಂದು ಗಾದೆ ಮಾತಲ್ಲ, ಅದು ನಮ್ಮ ಬದುಕಿಗೆ ಒಂದು ದಾರಿದೀಪ.

ಶ್ರಮವಿಲ್ಲದೆ ಚಲನೆ ಇಲ್ಲದೆ ಜೀವನ ನೀರಿನ ಮೇಲಿನ ಗುಳ್ಳೆಯಂತೆ ವ್ಯರ್ಥ ಆಗ್ಬಿಡುತ್ತೆ. ಸಮಯ ಯಾರನ್ನೂ ಸಹ ಕಾಯೋದಿಲ್ಲ ಅಲ್ವಾ, ಅದರ ಪಾಡಗದು ಸಾಕ್ತಾನೇ ಇರುತ್ತೆ. ಚಲನೆ ಇಲ್ಲದ ಜೀವನ ನೀರಿನ ಮೇಲಿನ ಗುಳ್ಳೆಯಂತೆ ವ್ಯರ್ಥ ಆಗ್ಬಿಡುತ್ತೆ ಅಂತ ನಾನು ನಿಮ್ಗಾಗಲೇ ಹೇಳಿದೆ. ಒಮ್ಮೆ ಹೋದ ಕಾಲವನ್ನು ನಾವು ಮತ್ತೆ ಹಿಂದಿರುಗಿಸಿಕೊಂಡು ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಹಿಂದೆ ಸೋಮಾರಿತನವನ್ನು ಬಿಟ್ಟು ಹೊಸ ಭರವಸೆಯಿಂದ ಧೈರ್ಯದಿಂದ ಹೊರಗೆ ಹೆಜ್ಜೆ ಇಡಿ. ದುಡಿಮೆಯನ್ನು ಪ್ರೀತಿಸೋದಕ್ಕೆ ಕಲಿಯಿರಿ.

ಆತ್ಮೀಯ ಕೆಳಗರೆ, ನಾನು ಈಗ ತಾನೇ ಹೇಳ್ತಾ ಇದ್ದೆ, ತಿರುಗಿ ಕೆಟ್ಟವರಿಲ್ಲ, ಕೂತು ಕೆಟ್ಟವರುಂಟು ಅನ್ನೋದರ ವಿಷಯದ ಕುರಿತಾಗಿ ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾನು ಇಷ್ಟೊತ್ತು ಮಾತನಾಡಿದೆ. ನಿಮಗೂ ಸಹ ಆ ವಿಷಯ ಅರ್ಥ ಆಗಿದೆ, ಮನ ಮುಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಈಗ ನೀವು ಬೆಳಗ್ಗೆಯಿಂದ ಕಳಿಸಿರುವಂತಹ, ಕ್ಷಮಿಸಿ, ಸಂಜೆಯಿಂದ ಕಳಿಸಿರುವಂತಹ ಸಂದೇಶಗಳನ್ನು ನಾವು ನೋಡ್ತಾ ಹೋಗೋಣ. ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ. ಇವತ್ತಿನ ಗಾನ ಭಜನಾ ಹಾಗೆಯೇ

ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಪ್ರಸಾರವಾದಂತಹ ಗೀತೆಗಳೆಲ್ಲವೂ ತುಂಬ ಸುಮಧುರವಾಗಿ ಮೂಡಿ ಬಂದುವಂತಹ ಇನ್ನು ಎನ್ ರಾಜಶೇಖರ್ ಅವರು ಅರಕೆರೆ ಬನ್ನೇರುಘಟ್ಟದಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಪ್ರಸಾರವಾದ ಹಾಡುಗಳೆಲ್ಲವೂ ನನಗೆ ಇಂಪ ಆಗಿತ್ತು, ತುಂಬ ಧನ್ಯವಾದ ನಿಮಗೆ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ನಾವಿಬ್ಬರು ನಮಗಿಬ್ಬರು ಮಾಲಶ್ರೀ ಚಾರುಲತಾ ಪ್ರಿಯಮಣಿ ಅವರ ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬಂದವು ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಆದರೆ ದಯಮಾಡಿ ನೀವು ಸಂದೇಶ ಕಳಿಸ್ಕೊಡುವಾಗ ನಿಮ್ಮ ಹೆಸರನ್ನು ಜೊತೆಗೆ ಸೇರಿಸಿ ಕಳಿಸಿಕೊಡಿ, ಇಲ್ಲದಾದರೆ ನಾವು ಓದಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಬೆಳಗಾವಿಯಿಂದ ಬಸವರಾಜ ಸಿದ್ದಣ್ಣನವರ ಸಂದೇಶ ಕಳಿಸಿದ್ದಾರೆ, ತೀರ ಅಪರೂಪದ ಇಂಪಾದ ಗೀತೆಗಳು ಇಂದು ಪ್ರಸಾರ ಆದವು ಅಂತ. ಇನ್ನು ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿಂದ ಸಂದೇಶ ಕಳಿಸಿದ್ದಾರೆ, ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಆಯ್ಕೆ ಇಂದು ಪ್ರಸಾರ ಆದಂತಹ ಗೀತೆಗಳು ತುಂಬ ಮಧುರವಾಗಿದ್ವು, ಮೂಡಿ ಬಂತು ಕಾರ್ಯಕ್ರಮ ಅಂತ ಸಹ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಇಂದಿನ ಗಾನ ಭಜನಾ ಕಾರ್ಯಕ್ರಮದ ಥೀಮ್ ಹಾಗೆಯೇ ಗೀತೆಗಳೆಲ್ಲವೂ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಪ್ರಭಾಕರ್ ವಿ ಉತ್ತರಹಳ್ಳಿ ಬೆಂಗಳೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಹುಸೇನ್ ಅವರು ಶಿವಮೊಗ್ಗದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಮಾಹಿತಿ ಹಾಗೆ ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಅಂತ. ಇನ್ನು ಈಶ್ವರ ನಾಡಿಗೇರ್ ಅವರು ಬಿ ಗುಡಿಹಾಳದಿಂದ ಸಂದೇಶ ಕಳಿಸಿದ್ದಾರೆ, ಇಂದಿನ ನೀವು ಹೇಳುವಂತಹ ಮಾತುಗಳು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಜಕ್ಕೂ ಜೀವನ ಸಾರ್ಥಕ ಆಗುತ್ತೆ ಅಂತ. ಇನ್ನು ವಿವಿಧ ವಾರ್ತಾ ಪ್ರಸಾರ ಸೇವೆಯಲ್ಲಿ ಅಡಚಣೆ ಆಗುತ್ತಿದೆ ಕೆಲವೊಮ್ಮೆ ಗಮನಿಸಿ ಅಂತ ಸಂದೇಶ ಕಳಿಸಿದ್ದಾರೆ. ಖಂಡಿತ ಗಮನಿಸ್ತೇವೆ ಅಡಚಣೆಗಳನ್ನು. ಇನ್ನು ಇಂದಿನ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು ಅನ್ನುವಂತಹ ಗಾದೆ ಮಾತಿಗೆ ಅನುಗುಣವಾಗಿರುವಂತಹ ಗಾದೆ ನೀವು ಹೇಳಿದ್ದು ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಗೊಪ್ಪ ಗೌಡ ಅವರು. ಹಾಗೆಯೇ ವಿಜಯ್ ಕುಮಾರ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಹಳೆಯೂರು ಕಾಕನಕೋಟೆಯಿಂದ. ಕನ್ನಡ ರತ್ನ ಭಂಡಾರದಲ್ಲಿ ಮೂಡಿಬಂದಂತಹ ಧ್ವನಿ ಸುರುಳಿ ಮರುಪ್ರಸಾರ ತುಂಬ ಚೆನ್ನಾಗಿತ್ತು ಅಂತ. ಇನ್ನು ಹರೀಶ್ ಮಲ್ಲೇಶ್ವರ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ. ಹಾಗೆ ಹಲಸೂರು ರಾಜೇಶ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಮನುಷ್ಯನಿಗೆ ಕೆಲಸ ಇರಬೇಕು, ಆಗಲೇ ಅವರಿಗೆ ಮನೆಯಲ್ಲೇ ಆಗಲಿ ಸಮಾಜದಲ್ಲಿ ಆಗಲಿ ಬೆಲೆ ಇರುತ್ತೆ ಅಂತ. ಇನ್ನು ಹಡೆಯೂರು ಪರಮೇಶ್ವರ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಕುಂತು ಕೆಟ್ಟವರು ತುಂಬ ಜನ ಸಿಗ್ಬೋದು, ಆದರೆ ತಿರುಗಿ ಕಟ್ಟವರು ನಮಗೆ ಸಿಗೋದಿಲ್ಲ. ಜೀವನಾನುಭವದ ಹಿನ್ನೆಲೆಯಲ್ಲಿ ಉತ್ತಮ ಸಾಧನೆಯ ಜೊತೆಗೆ ಸಾರ್ಥಕ ಬದುಕು ಸಾಗಿಸೋದಕ್ಕೆ ಸಾಧ್ಯ ಆಗುತ್ತೆ, ಇದರಿಂದಾಗಿ ದೇಶ ಕಟ್ಟೋದಕ್ಕೂ ಸಹ ಸಹಾಯ ಆಗುತ್ತೆ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ. ಸಮಯ ಇನ್ನೇನು 8 ಗಂಟೆ ಆಗ್ತಾ ಇದೆ. ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ.

ಫಿಲಿಪೈನ್ಸ್ನ ನಡೆಯುತ್ತಿರುವಂತಹ ಎರಡನೇ ಆಸಿಯಾನ್ ಭಾರತ ಕಡಲ ಸಮರಾಭ್ಯಾಸದಲ್ಲಿ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳಾದಂತಹ ಸಹ್ಯಾದ್ರಿ ಮತ್ತು ಕುಲಿಶ್ ಜೊತೆಗೆ ಆಸಿಯಾನ್ ಸದಸ್ಯ ರಾಷ್ಟ್ರಗಳಿಗೆ ಸೇರಿದ ಬಿಆರ್ಪಿ ಜೋಸ್ ರಿಚಾಲ್, ಬಿಆರ್ಪಿ ಟಾರ್ಲಕ್ ಮತ್ತು ಆರ್ಎಸ್ಎಸ್ ಜಸ್ಟಿಸ್ ಭಾಗಿಯಾಗಿವೆ. ಉತ್ತರ ಪ್ರದೇಶದ 10 ಮತ್ತು ಉತ್ತರಾಖಂಡದ 1 ಸ್ಥಾನ ಸೇರಿ ಒಟ್ಟು 11 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಚುನಾವಣಾ ಆಯೋಗ ಇಂದು ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಇದರ ಜೊತೆಗೆ ಪಶ್ಚಿಮ ಬಂಗಾಳದ 1 ರಾಜ್ಯಸಭಾ ಸ್ಥಾನದ ಉಪಚುನಾವಣೆಗೂ ಆಯೋಗ ಅಧಿಸೂಚನೆ ಹೊರಡಿಸಿದೆ. ಬನಶಂಕರಿ ದೇಗುಲದ ಮುಂಭಾಗದ ಸಾರಕಿ ಗ್ರಾಮದ ಸರ್ವೆ ನಂಬರ್ 73ರಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸೇರಿದ ಅಂದಾಜು 100 ಕೋಟಿ ರೂಪಾಯಿ ಮೌಲ್ಯದ 3 ಎಕರೆ 13 ಗುಂಟೆ ಜಮೀನಿನಲ್ಲಿದ್ದಂತಹ ಅನಧಿಕೃತ ಶೆಡ್ ಮತ್ತು ಒತ್ತುವರಿಯನ್ನು ತೆರವುಗೊಳಿಸಿ ಪಾಲಿಕೆಯ ಸುಪರ್ದಿಗೆ ಪಡೆಯಲಾಗಿದೆ ಎಂದು ಬೆಂಗಳೂರು ದಕ್ಷಿಣ ನಗರಪಾಲಿಕೆ ಆಯುಕ್ತ ಕೆ ರಮೇಶ್ ತಿಳಿಸಿದ್ದಾರೆ. ವನಸೃಷ್ಟಿ ಹೆಚ್ಚಿದರೆ ಮಾತ್ರ ನಿಸರ್ಗ ಸಂರಕ್ಷಣೆ ಸಾಧ್ಯ. ಅರಣ್ಯ ಸಂಪತ್ತು ದೇಶದ ದೊಡ್ಡ ಆಸ್ತಿಯಾಗಿದ್ದು ಪ್ರಕೃತಿಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ 2026ರ ಜನವರಿ 1ರಿಂದ ಸೆಪ್ಟೆಂಬರ್ 28ರವರೆಗಿನ ಅವಧಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯಡಿ ಒಟ್ಟು 143 ಸಂತ್ರಸ್ತರಿಗೆ 114.98 ಲಕ್ಷ ಪರಿಹಾರ ಧನ ವಿತರಣೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಲಾಗಿದ್ದು ಗ್ರಾಮ ಪಂಚಾಯಿತಿಗಳಲ್ಲಿ ಮುಂಜಾಗ್ರತೆಯಾಗಿ ಕುಡಿಯುವ ನೀರಿಗೆ ಸಮಸ್ಯೆ ಬಾರದಂತೆ ಕ್ರಮ ವಹಿಸಿ ಸಮಸ್ಯೆಗಳು ಬರುವ ಮುಂಚೆ ಎಚ್ಚೆತ್ತುಕೊಳ್ಳಿ, ಕುಡಿಯುವ ನೀರಿಗೆ ಅಭಾವ ಆಗದಂತೆ ನೋಡಿಕೊಳ್ಳಿ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಜಪಾನ್ನ

ಚೀನಾಗೋದಲ್ಲಿ ನಡೆಯುತ್ತಿರುವಂತಹ 2020 ಏಷ್ಯನ್ ಗೇಮ್ಸ್ನ ಇಂದಿನ ಸ್ಪರ್ಧೆಗಳಲ್ಲಿ ಭಾರತೀಯ ಅಥ್ಲೆಟ್ಗಳು ಗಮನಾರ್ಹ ಸಾಧನೆ ಮಾಡಿದ್ದು ಭಾರತದ ಪದಕಗಳ ಸಂಖ್ಯೆ 52 ಏರಿಕೆಯಾಗಿದೆ. 4x400 meter ರಿಲೇಯಲ್ಲಿ ಭಾರತೀಯ ಮಹಿಳಾ ತಂಡದ ಐತಿಹಾಸಿಕ ಚಿನ್ನದ ಪದಕದ ಜೊತೆಗೆ ಪುರುಷರ ತಂಡ ಕಂಚು ಪದಕಕ್ಕೆ ಭಾಜನವಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಆತ್ಮೀಯ ಕಿಡುಗರೆ, ಸಮಯ ಆಗಿದೆ 8:02. ಇನ್ನೀಗ ಕಾರ್ಯಕ್ರಮ ನಿಮ್ಮ ಆಯ್ಕೆ. ನೀವು ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನ ಕೇಳಬಹುದು. ಖಂಡಿತ ನಿಮ್ಮ ಇಷ್ಟದ ಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೇನೆ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಹೀಗಿದೆ: 0802237799. ಮತ್ತೊಂದು ಸಂಖ್ಯೆ 0802226392. ಈ ಒಂದು ಸಂಖ್ಯೆಗೆ ಕರೆ ಮಾಡಿ, ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನು ನಾನು ಪ್ರಸಾರ ಮಾಡ್ತೇನೆ. ಈಗ ಕೇಳಿ ರಂಗ SSLC ಚಿತ್ರದ ಗೀತೆಯನ್ನು ಸುದೀಪ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ, ಸಂದೀಪ್ ಚೌಟ ಅವರ ಸಂಗೀತ ಇರುವಂತಹ ಗೀತೆಯನ್ನು.
1: ಸೈಡಿಂಗ್ ಹೋಗು ರಂಗ ಬರ್ತವನ್ನೇ, ಹೇ ಸೈಡಿಂಗ್ ಹೋಗು ರಂಗ ಬರ್ತವನ್ನೇ.

0: ಆತ್ಮೀಯ ಕೇಳುಗರೆ, ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ನಮ್ಮ ಮೊದಲ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಲೋ.
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು?
1: ಸರ್, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಅಂತ. ಸರ್,
0: ಹೇಗಿದ್ದೀರಾ ಸರ್?
1: ಆರಾಮದನ್ ಸರ್. ತಾವೆಲ್ಲರು ಸರ್?
0: ಆರಾಮಿದೀವಿ ಸರ್. ಊಟ
1: ಇನ್ನೂ ಇಲ್ಲ ಸರ್, ನಮ್ದು 9:30 ಸುಮಾರು ಊಟ ಸರ್.
0: ಹಾ ಹಾ ಹಾ ಸರ್, ಯಾವಾಗಿತ್ತೇನ ಪ್ರಸಾರ ಮಾಡ್ಬೇಕಿತ್ತು
1: ಸರ್? HBO ಫಿಲಂ ಸರ್, ಅದರಲ್ಲಿ ಐ ವಾಂಟ್ ಟು ಸಿ ಅಂತ ಐತೆ ನೋಡಿ ಸರ್, ರಾಜೇಶ್ ಕೃಷ್ಣನ್ ಮತ್ತು ಕವಿತಾ ರಾಮನ್ ಏನೋ ಆಡಿರ್ಬೇಕು.
0: ಪ್ರತಿಮಾ ರಾವ್ ಅವರು.
1: ಹ್ಞೂ ಸರ್, ಆ ಗೀತೆ ಇರ್ಲಿ ಸರ್. ಇದು ನಮ್ಮ ಓವಳಿ ಚಂದ್ರಶೇಖರ್ ಅಂತ ಅದ್ರಲ್ಲಿ ಹರಿಹರದಾಗ, ಅವ್ರಿಗೆ ಇಷ್ಟವಾದ ಗೀತೆ ಅಂತ ಅದಕ್ಕೆ ಕೇಳಂದ್ರು, ಅದಕ್ಕೆ ಕಾಲ್ ಮಾಡಿದೆ ಸರ್.
0: ಓಕೆ ಸರ್, ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ ಸರ್, ನಮಸ್ತೆ ಸರ್.
0: ಈಗ ಕೇಳಿ ಹೆಚ್ಚು ಚಿತ್ರದ ಗೀತೆಯನ್ನ ರಾಜೇಶ್ ಕೃಷ್ಣನ್ ಪ್ರತಿಮಾ ರಾವ್ ಅವರ ಧ್ವನಿಯಲ್ಲಿ, ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಈಗ ನಮ್ಮ ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಲೋ,
1: ನಮಸ್ಕಾರ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಕಾಲಾರು ಅಂತ
0: ಸರ್. ಇನ್ನೊಮ್ಮೆ
1: ಕಾಲಾರು ಅಂತ ಸರ್ ನಮ್ಮ ಹೆಸರು.
0: ಹಾಂ ಸರ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ರಿ?
1: ವಿಶ್ವನಾಥ್ಪುರ ಸರ್.
0: ವಿಶ್ವನಾಥ್ಪುರ ಯಾವ ಡಿಸ್ಟಿಕ್ ಬರುತ್ತೆ?
1: ವಿಶ್ವನಾಥ್ಪುರ ಅಂದ್ರೆ ದೇವನಹಳ್ಳಿ ತಾಲೂಕು ಸರ್.
0: ದೇವನಹಳ್ಳಿ ತಾಲೂಕು ಬರುತ್ತಾ? ಹಾಂ ಸರ್, ಹೇಗಿದ್ದೀರಿ?
1: ಖಂಡಿತ
0: ಸರ್, ನಿಮ್ಮ ಮಾಹಿತಿ ತಲುಪಿಸ್ತೀನಿ. ರಾಮ ಪರಶುರಾಮ ಚಿತ್ರದಿಂದ ನಾ ಬಿಡುವೆನೆ. ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ. ಈಗ ಕೇಳಿ ರಾಮ ಪರಶುರಾಮ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಿಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ.
2: ಹಲೋ, ನಮಸ್ಕಾರ ಸರ್.
1: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
2: ಸರ್, ದಾಸನಪುರದಿಂದ ರೋಹಿತ್ ಅಂತ ಕರೆ ಮಾಡ್ತಾ ಇದ್ದೀನಿ. ನಿಯಮಿತ ಕೇಳುಗ, ಒಂದು ತಿಂಗಳ ನಂತರ ಹಾಡಿನ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇದ್ದೀನಿ.
1: ಖಂಡಿತ ಸರ್, ಧನ್ಯವಾದ. ಧನ್ಯವಾದ ನಿಮಗೂ ಸಹ, ಯಾಕಂದ್ರೆ ನಿರಂತರವಾಗಿ ಮಾಡಿದವರೇ ಮಾಡ್ತಿರ್ತಾರೆ ಕೇಳುಗರು.
2: ಹೌದು ಸರ್.
1: ಅದಕ್ಕೋಸ್ಕರ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ.
2: ನಂಗೂ ಖುಷಿ ಆಯ್ತು. ಕಾರ್ಯಕ್ರಮ ಸಂಜೆಯಿಂದ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಒಂದು ವಿಶೇಷತೆ, ಹಳೆಯ ಹಾಡುಗಳನ್ನ ತುಂಬಾ ಚೆನ್ನಾಗಿ ಹುಡುಕಿ ಪ್ರಸಾರ ಮಾಡಿದ್ರಿ ಸಾಯಂಕಾಲ.
1: ಧನ್ಯವಾದ ಸರ್.
2: ಇದೇ ತರದ ಹಾಡುಗಳು ನಿಮ್ಮ ಕಾರ್ಯಕ್ರಮದಲ್ಲಿ ಮೂಡ್ ಬರ್ತಾ ಇರ್ಲಿ. ವಿವಿಧ ಭಾರತಿಗೆ ನಿಮ್ಮಂತವರೆಲ್ಲ ಕೆಲಸ ಇರೋ ತರ ಒಳ್ಳೊಳ್ಳೆ ಹಾಡುಗಳನ್ನ ಹುಡುಕಿ ಪ್ರಸಾರ ಮಾಡಿ.
1: ಖಂಡಿತ ಸರ್, ಧನ್ಯವಾದ. ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು
2: ಸರ್? ಚಿತ್ರದ ಹೆಸರು ಬಂದ್ಬಿಟ್ಟು ಮುತ್ತು. ರಮೇಶ್

0: ಅರವಿಂದ್ ಅಭಿನಯಿಸಿರೋದು, ತುಂಬಾ ಉತ್ತಮ ಚಿತ್ರ ಇದು.
1: ಓಕೆ,
0: ಅದರಲ್ಲಿ ಎಲ್ಲ ಹಾಡುಗಳು ಚೆನ್ನಾಗಿದೆ. ಅದರಲ್ಲಿ ನನಗೆ ತುಂಬಾ ಇಷ್ಟವಾದ ಹಾಡು ಕೋಟಿ ದೈವ ಹರಸಿದರೆ ಅಂತ ಒಂದು ಹಾಡಿದೆ. ಭಾವಪೂರ್ಣ ಮತ್ತೆ ಅರ್ಥಪೂರ್ಣವಾದ ಹಾಡು, ಎಸ್ ಪಿ ಬಿ ಅವ್ರು ಹಾಡಿರೋದು.
1: ಹೌದು ಹೌದು,
0: ತುಂಬಾ ಚೆನ್ನಾಗಿದೆ ಸರ್. ಹಾಡು ಪ್ರಸಾರ ಮಾಡಿದ್ರೆ ಖಂಡಿತ ಕೇಳಕ್ ಖುಷಿಯಾಗುತ್ತೆ, ಕಾಯ್ತಾ ಇದ್ದೀನಿ.
1: ಖಂಡಿತ ಸರ್, ನಿಮ್ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಧನ್ಯವಾದ ಸರ್.
1: ಧನ್ಯವಾದ. ಈಗ ಕೇಳಿ, ಈಗ ಕೇಳಿ ಮುತ್ತು ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ, ರಾಜೇಶ್ ಕೃಷ್ಣನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಈಗ ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ
1: ಸರ್, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ಚಿತ್ರದುರ್ಗದಿಂದ ನೇತ್ರಾ ನಟರಾಜ್ ಸರ್.
0: ನಮಸ್ಕಾರ ಮೇಡಮ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ ಸರ್?
0: ನಾನು ಆರಾಮಿದ್ದೀನಿ. ಊಟ ಆಯ್ತಾ?
1: ಇಲ್ಲ ಇಲ್ಲ ಸರ್.
0: ಇನ್ನು ಇಲ್ವಾ? ಪ್ರಸಾರ ಮಾಡಬೇಕಿತ್ತು
1: ಸರ್, ಜಮೀನ್ದಾರು ಚಿತ್ರದಿಂದ. ಅದರಲ್ಲಿ ಹುಡುಗಿ ಹುಡುಗಿ ಮಲೆನಾಡ ಹುಡುಗಿ ಅಂತಿದೆ ಸರ್, ಹಾಡು ಹಾಡ್ಬೇಕಿತ್ತು ಸರ್.
0: ಖಂಡಿತ ಮೇಡಮ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದ ಮೇಡಮ್. ಈಗ ಕೇಳಿ ಜಮೀನ್ದಾರು ಚಿತ್ರದ ಗೀತೆಯನ್ನ.

0: ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಯಾರು ಅಂತ ನೋಡೋಣ. ಹಲೋ
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಮ್ಮ ಹೆಸರು ಕಿರಣ್ ಅಂತ, ದೇವರ ಚಿಕ್ಕನಹಳ್ಳಿಯಿಂದ.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ಚೆನ್ನಾಗಿದೆ ಸರ್.
0: ಏನ್ ಮಾಡ್ಕೊಂಡಿದ್ರಿ ತಾವು?
1: ನಮ್ದು ಟೈಲರ್ ಶಾಪ್ ಇದೆ ಸರ್.
0: ಹೌದಾ?
1: ಹೌದು.
0: ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ?
1: ನಮ್ದು 12-13 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್.
0: ಓ, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ನೀವು.
1: ಹೌದು ಸರ್, ಲೇಡೀಸ್ ಟೈಲರ್ ಶಾಪ್.
0: ಹಾ ಹಾ ಸರ್, ಯಾವಾಗ ಇದನ್ನ ಪ್ರಸಾರ ಮಾಡಬೇಕಿತ್ತು
1: ಸರ್? ಇದು ಪ್ರೇಮೋತ್ಸವ ಚಿತ್ರದಿಂದ ಉಸಿರೆ ಮೆಲ್ಲು ಸಿರೆ ಅಂತ ಆಡಿದೆ.
0: ಖಂಡಿತ ಸರ್, ನಿಮ್ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದ. ಈಗ ಕೇಳಿ ಪ್ರೇಮೋತ್ಸವ ಚಿತ್ರದ ಗೀತೆಯನ್ನ. ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ, ಪ್ರವೀಣ್ ದತ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ. ಬನ್ನಿ, ಯಾರು ಮಾಡಿದ್ದಾರೆ ಕರೆಯನ್ನ ಅಂತ ಮಾತಾಡ್ಸೋಣ. ಹಲೋ.
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ಕೂಡ್ಲಿಗೆ ತಾಲೂಕು ಚಿರತಗುಂಡಿನಿಂದ ಎರಳ ನಾಯಕ ಸರ್.
0: ಹೇಗಿದ್ದೀರಾ ಸರ್?
1: ಸರ್ ಆರಾಮಿದ್ದೀರಿ ಸರ್? ನೀವು ಆರಾಮಿದ್ದೀರಿ ಸರ್?
0: ಆರಾಮಿದ್ದೀನಿ. ಊಟ?
1: ಊಟ ಇನ್ನ ಇಲ್ಲ ಸರ್, ಲೇಟ್ ಆಗುತ್ತೆ ಸರ್. ಪ್ರೋಗ್ರಾಮ್ ಎಲ್ಲ ಕೇಳಿದ್ಮೇಲೆ ಊಟ ಮಾಡೋದು ಸರ್.
0: ಹಾಂ, ಮುಗಿಸಿ ಮಾಡ್ತೀರಾ?
1: ಹೌದು ಸರ್, ಹೌದು ಸರ್.
0: ಹಾಂ ಸರ್, ಯಾವಾಗೀತೆ ಏನ ಪ್ರಸಾರ ಮಾಡಬೇಕಿತ್ತು
1: ಸರ್? ರಣಧೀರ ಚಿತ್ರದಿಂದ ಸರ್.
0: ಹಾಂ,
1: ಏನ್ ಹುಡುಗರ ಅಂತ ಆಡಿದಾರ ಸರ್, ಅದು ಆಡ್ಬೇಕಾಗಿತ್ತು ಸರ್.
0: ಏನ್ ಹುಡುಗಿರೋ? ಖಂಡಿತ ಸರ್, ನಿಮ್ ಇಷ್ಟದಾಗಿತ್ತೆ ನಾ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ನಮಸ್ಕಾರ ಸರ್.
0: ನಮಸ್ಕಾರ. ಈಗ ಕೇಳಿ ರಣಧೀರ ಚಿತ್ರದ ಗೀತೆಯನ್ನ ಮಾಸ್ಟರ್ ಮಂಜುನಾಥ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಸಂಗೀತ ಇದೆ.

0: ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಈಗ ಇನ್ನೊಬ್ಬ ಕೆಳಗರು ಕರೆ ಮಾಡಿದರೆ ಯಾರು ಅಂತ ನೋಡೋಣ. ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು?
1: ನಾವು ಕಡೂರು ತಾಲೂಕು ಬೀರ್ನಳ್ಳಿಯಿಂದ ವೆಂಕಟೇಶ್ ನಾಯ್ಕ್ ಅಂತ ಸರ್.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ಆರಾಮಿದ್ದೀರಿ ಸರ್? ನೀವು ಆರಾಮಿದ್ದೀರಾ?
0: ಹಾಂ, ನಾನು ಆರಾಮಿದ್ದೀನಿ. ಕೇಳ್ತಾ ಇದ್ದೀರಾ ಕಾರ್ಯಕ್ರಮನ?
1: ಹೌದು ಸರ್, ಕೇಳ್ತಾ ಇರ್ತೀವಿ, ಎಲ್ಲ ಕಾರ್ಯಕ್ರಮ ಕೇಳ್ತಿರ್ತೀವಿ.
0: ಹಾಂ ಹಾಂ ಹಾಂ ಸರ್, ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು?
1: ನಮಗೆ ಅರುಣ ರಾಗ ಪಿಕ್ಚರ್ದು ಅನಂತ್ ನಾಗಿಂದು ನಡೆದಾಡೋ ಕಾಮನ ಬಿಲ್ಲೆ ಅಂತಿದೆಲ್ಲ ಹಾಡು.
0: ಹಾಂ ಸರ್,
1: ಟೈಟ್ಲ್ ಸಾಂಗ್ ಚೆನ್ನಾಗಿದೆ ಸರ್ ಹಾಡೋದು.
0: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇನೆ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದ ಸರ್. ಈಗ ಕೇಳಿ ಅರುಣ ರಾಗ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ದೊಡ್ಡರಂಗೇಗೌಡರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ತಾನೇ ಸುಂದರಿ ಮೂಡ್ಲಪ್ಪ ಅವರು ಕರೆ ಮಾಡಿದರು, ಆದರೆ ಅವರ ಸಂಪರ್ಕ ಕಡಿತವಾಗಿದೆ. ಅವರು ದೇವತಾ ಮನುಷ್ಯ ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದರು. ಇದೀಗ ಅವರಿಗಾಗಿ ದೇವತಾ ಮನುಷ್ಯ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಹಾಗೆಯೇ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆ.

ಆತ್ಮೀಯ ಕೇಳುಗರೆ, ಇದುವರೆಗೂ ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಿದ್ರಿ. ಆದರೂ ನಾನು ಒಂದು ಕಿವಿ ಮಾತು, ಪದೇ ಪದೇ ಕರೆ ಮಾಡಿದವರು ಕರೆ ಮಾಡಬೇಡಿ, ಹಾಗೆಯೇ ಬೇರೆಯವರ ಹೆಸರನ್ನು ಹೇಳಿಕೊಂಡು ದಯಮಾಡಿ ಕರೆ ಮಾಡಬೇಡಿ. ನೀವು ನಮಗೆ ಗೊತ್ತಾಗಲ್ಲ ಅಂದ್ಕೊಳ್ಬಹುದು, ಆದರೆ ನಮ್ಮ ಕೇಳುಗರು ದಿನನಿತ್ಯ ಕೇಳುತ್ತಾನೆ ಇರ್ತಾರೆ ಯಾರು ಕರೆ ಮಾಡಿದ್ದು ಅಂತ, ಸಹ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸಮಯ 9 ಗಂಟೆ ಆಗ್ತಾ ಇದೆ. ಕೇಳಿ ಇಂಗ್ಲೀಷ್ನಲ್ಲಿ ವಾರ್ತಾ ಪ್ರಸಾರ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಮಧುರ ಗೀತೆ, ಮಧುರ ಹಿಂದಿ ಗೀತೆಗಳನ್ನ ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳಿ ಆಶಿಕ್ 2 ಚಿತ್ರದ ಗೀತೆಯನ್ನ ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ.

ಈಗ ಕೇಳಿ ಹಿಮ್ಮತ್ ಚಿತ್ರದ ಗೀತೆಯನ್ನ ಮೊಹಮ್ಮದ್ ರಫಿ ಹಾಗೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಆನಂದ್ ಬಕ್ಷಿ ಅವರು ಈ ಒಂದು ಗೀತೆಗೆ ಸಾಹಿತ್ಯವನ್ನು ನೀಡಿದ್ದಾರೆ.

ಈಗ ಕೇಳಿ ಕುಚ್ ಕುಚ್ ಹೋತಾ ಹೇ ಚಿತ್ರದ ಗೀತೆ ನಾ ಕುಮಾರ್ ಸನ್ನು ಅಲ್ಕಾ ಯಜ್ಞಿಕ್ ಅವರ ಧ್ವನಿಯಲ್ಲಿ ಸಮೀರ್ ಅವರು ಈ ಒಂದು ಗೀತೆಗೆ ಸಾಹಿತ್ಯವನ್ನು ನೀಡಿದ್ದಾರೆ.

ಈಗ ಕೇಳಿ ರಾಜಾ ಹಿಂದೂಸ್ತಾನಿ ಚಿತ್ರದ ಗೀತೆಯನ್ನು ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ, ಸಮೀರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತ ಇರುವಂತಹ

ಈಗ ಕೇಳಿ ಧರ್ಮವೀರ್ ಚಿತ್ರದ ಗೀತೆಯನ್ನ ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಈಗ ಕೇಳಿ ಜಾನಂ ಸಂಜಾಕರೋ ಚಿತ್ರದ ಗೀತೆಯನ್ನು. ಕುಮಾರ್ ಸನ್ನು, ಅಲ್ಕಾ ಯಜ್ಞಿಕ್ ಅವರ ಧ್ವನಿಯಲ್ಲಿ, ಮುಜರಾಫ್ ಸುಲ್ತಾನ್ಪುರಿ ಅವರ ಸಾಹಿತ್ಯ, ಹಾಗೆ ಅನು ಮಲ್ಲಿಕ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026ರನ್ನು ಸಮಗ್ರವಾಗಿ ಪರಿಶೀಲನೆ ಮಾಡುತ್ತಿರುವಂತಹ ಜಂಟಿ ಸಂಸದೀಯ ಸಮಿತಿಯ 2ನೇ ಸಭೆ ನವದೆಹಲಿಯ ಸಂಸತ್ ಸಂಕೀರ್ಣದಲ್ಲಿ ಜರುಗಿತು. ಲೋಕಸಭಾ ಸಂಸದ ಸಂಜಯ್ ಜೈಸ್ವಾಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಪ್ರಮುಖ ನಿಯಮಾವಳಿಗಳು ಮತ್ತು ಅದರ ಅನುಷ್ಠಾನದ ಸ್ವರೂಪದ ಕುರಿತು ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು. ರಷ್ಯಾದಲ್ಲಿರುವಂತಹ ಭಾರತದ ರಾಯಭಾರಿ ವಿನಯ್ ಕುಮಾರ್ ಮಾಸ್ಕೋದಲ್ಲಿ ರಷ್ಯಾದ ಉಪ ವಿದೇಶಾಂಗ ಸಚಿವ ಮಿಖಾಯಿಲ್ ಗಲುಜಿನ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಮತ್ತು ಅಂತಾರಾಷ್ಟೀಯ ಪ್ರಚಲಿತ ವಿದ್ಯಮಾನಗಳ ಕುರಿತು ಮಾತುಕತೆ ನಡೆಸಿದ್ದಾರೆ. ವಿಧಾನ ಪರಿಷತ್ನ ಶಿಕ್ಷಕರು ಮತ್ತು ಪದವೀಧರರ ತಲಾ 2 ಕ್ಷೇತ್ರಗಳಿಗೆ ಅಕ್ಟೋಬರ್ 23ರಂದು ಚುನಾವಣೆ ನಡೆಯಲಿದ್ದು ಇಂದಿನಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರ, ಪಶ್ಚಿಮ ಪದವೀಧರರ ಕ್ಷೇತ್ರ, ಆಗ್ನೇಯ ಪದವೀಧರ ಕ್ಷೇತ್ರ ಮತ್ತು ಈಶಾನ್ಯ ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಚಿತ್ರದುರ್ಗ ನಗರದಲ್ಲಿ ಅಕ್ಟೋಬರ್ 3ರಂದು ಜರುಗಲಿರುವ ಹಿಂದೂ ಮಹಾಗಣಪತಿ ವಿಸರ್ಜನಾ ಮೆರವಣಿಗೆ ಮತ್ತು ಶೋಭಾಯಾತ್ರೆ ಅತ್ಯಂತ ಶಾಂತಿಯುತವಾಗಿ ಮತ್ತು ಯಶಸ್ವಿಯಾಗಿ ನಡೆಸಲು ವಿವಿಧ ಇಲಾಖೆಗಳು ಸಮನ್ವಯತೆಯಿಂದ ಕಟ್ಟುನಿಟ್ಟಿನ ಬಂದೋಬಸ್ತ್ ವಹಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಸೂಚನೆ ನೀಡಿದ್ದಾರೆ. ಕ್ರೀಡೆ ಎಂಬುದು ಕೇವಲ ದೈಹಿಕ ವ್ಯಾಯಾಮವಲ್ಲ, ಅದಕ್ಕೆ ಚುರುಕುತನ, ಸಮಯ ಪ್ರಜ್ಞೆ, ಕಣ್ಣು ಕೈಕಾಲುಗಳ ಸರಿಯಾದ ಸಮನ್ವಯ ಮತ್ತು ಸೂಕ್ತ ತ್ವರಿತ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಅಗತ್ಯ ಎಂದು ಗದಗ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಮಾನವ ಕಳ್ಳ ಸಾಗಾಣಿಕೆ ತಡೆಗಟ್ಟುವಲ್ಲಿ ಮತ್ತು ಸಮಾಜಕ್ಕೆ ಕಳಂಕವಾಗಿರುವಂತಹ ಜೀತ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ ಎಂದು ನ್ಯಾಯಾಧೀಶ ಪ್ರಭು ನೀಲಾಚಾರಿ ಬಡಿಗೇರ ಕೋಲಾರದಲ್ಲಿ ತಿಳಿಸಿದ್ದಾರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಕರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಎಂದು ಬಿಜೆಪಿ ರಾಷ್ಟೀಯ ಯುವ ಮೋರ್ಚಾ ಅಧ್ಯಕ್ಷ ಡಾಕ್ಟರ್ ಹೇಮಂಗ ಜೋಶಿ ದೇವನಹಳ್ಳಿಯಲ್ಲಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಈಗ ಸಮಯ ಆಗಿದೆ 10:03. ಇನ್ನೀಗ ಕೇಳುವಿರಿ ಪ್ರೇಮ ನಿನಾದ ಕಾರ್ಯಕ್ರಮ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮದ ನಿಜ ಅರ್ಥವನ್ನು ತಿಳಿಸುವಂತಹ ಸುಮಧುರ ಗೀತೆಗಳನ್ನು ಕೇಳ್ತೀರಿ. ಆದರೆ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಪ್ರೇಮದ ಶೀರ್ಷಿಕೆಯನ್ನು ಉಳ್ಳಂತಹ ಗೀತೆಗಳು. ಹೌದು, ಪ್ರೇಮ ಶೀರ್ಷಿಕೆಯುಳ್ಳ ಗೀತೆಗಳನ್ನು ಇವತ್ತು ನೀವು ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಕೇಳ್ತೀರಿ. ಈಗ ಮೊದಲಿಗೆ ಹೃದಯ ಗೀತೆ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಈಗ ಕೇಳಿ ಸಿಂಗಾಪುರದಲ್ಲಿ ರಾಜ ಕುಳ್ಳ ಚಿತ್ರದ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೆ KJ ಯೇಸುದಾಸ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಆತ್ಮೀಯ ಕೇಳುಗರೆ, ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಶೀರ್ಷಿಕೆಯ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಈಗ ಕೇಳಿ ಅಂತ ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಗೀತಾಪ್ರಿಯ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಈಗ ಕೇಳಿ ಬಂಗಾರದ ಮನೆ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಬಸವರಾಜ್ ಕೆಸ್ತೂರು ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಶೀರ್ಷಿಕೆಯುಳ್ಳ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಕೇಳಿ ಅಮರ ಮಧುರ ಪ್ರೇಮ ಚಿತ್ರದ ಗೀತೆಯನ್ನ ಪಿ ಬಿ ಶ್ರೀನಿವಾಸ್ ಹಾಗೆಯೇ ಎಸ್ ಪಿ ಶೈಲಜಾ ಅವರ ಧ್ವನಿಯಲ್ಲಿ ರಾಮದಾಸ್ ನಾಯ್ಡು ಅವರ ಸಾಹಿತ್ಯಕ್ಕೆ ಎಲ್ ವೈದ್ಯನಾಥನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಈಗ ಕೇಳಿ ಪಿ ಬಿ ಶ್ರೀನಿವಾಸ್ ಹಾಗೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಮಮತೆಯ ಮಡಿಲು ಚಿತ್ರದ ಗೀತೆಯನ್ನ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ಇರುವಂತಹ ಗೀತೆ.

ಈಗ ಕೇಳಿ ಸಂಯುಕ್ತ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಆತ್ಮೀಯ ಕೇಳುಗರೆ, ಪ್ರೇಮ ಶೀರ್ಷಿಕೆಯ ಪ್ರೇಮ ನಿನಾದ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಿ. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಜ್ವಾಲಾಮುಖಿ ಚಿತ್ರದ ಗೀತೆಯನ್ನು, ಚಿವಿಶಂಕರ್ ಅವರ ಸಾಹಿತ್ಯ ಹಾಗೆ ಎಂ ರಂಗರಾವ್ ಅವರ ಸಂಗೀತ ಈ ಒಂದು ಗೀತೆಗೆ ಇದೆ.

ಈಗ ಕೇಳಿ ಲಯನ್ ಜಗಪತಿ ರಾವ್ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಗೆ ಸಂಗಡಿಗರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಕಾಂಚನ ಗಂಗಾ ಚಿತ್ರದ ಗೀತೆಯನ್ನ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಆತ್ಮೀಯ ಕೇಳುಗರೆ, ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಶೀರ್ಷಿಕೆಯ ಗೀತೆಗಳನ್ನು ಇದುವರೆಗೂ ಆಲಿಸಿದಿರಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದಲ್ಲಿ ಸಂಖ್ಯಾಶಾಸ್ತ್ರ ಆಧಾರಿತ ಉದ್ಯಮ ನೋಂದಣಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಮತ್ತು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಮತ್ತು ಸಾಂಖ್ಯಿಕ ಹಾಗೂ ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯಗಳು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿವೆ. ನೈಸ್ ಹಗರಣ ರಾಜ್ಯದ ಅತ್ಯಂತ ದೊಡ್ಡ ಹಗರಣ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ವಿಧಾನಸೌಧದಲ್ಲಿ ಚರ್ಚೆಗೆ ತಾವು ಸಿದ್ದ ಇರುವುದಾಗಿ ಘೋಷಣೆ ಮಾಡಿದ್ದಾರೆ. ಜಿಬಿಯ ಹೊರಗಿನ ಮತ್ತು ಬೆಂಗಳೂರು ನಗರ ಜಿಲ್ಲೆಯ ಒಳಗಿನ ಪ್ರದೇಶಗಳ ಭವಿಷ್ಯದ ಹಿತದೃಷ್ಟಿಯಿಂದ ಹೊಸ ರಸ್ತೆ ಜಾಲ ನಿರ್ಮಾಣ ಮತ್ತು ಸಂಪರ್ಕ ರಸ್ತೆ, ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಂಬಂಧ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಆಯೋಜನೆ ಮಾಡಲಾಗಿರುವ ಯುವ ಸಂಭ್ರಮ 2026ಕ್ಕೆ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ದಕ್ಷಿಣ ಒಳನಾಡು ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಇಂದಿನಿಂದ ಅಕ್ಟೋಬರ್ 2ರವರೆಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾದ ವರದಿಯಾಗಿದೆ. ಏಷ್ಯನ್ ಕ್ರೀಡಾಕೂಟ 2026ರ ಮಹಿಳೆಯರ 4x400 meter ರಿಲೆಯಲ್ಲಿ ಚಿನ್ನದ ಪದಕ ಗೆದ್ದ ಕಿರಣ್ ಪಹಲ್, ಎಂಆರ್ ಪೂವಮ್ಮ, ಪ್ರಾಚಿ ಚೌಧರಿ ಮತ್ತು ವಿದ್ಯಾ ರಾಮರಾಜ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಶುಭಾಶಯ ಕೋರಿದ್ದಾರೆ. ಈ ಐತಿಹಾಸಿಕ ಗೆಲುವಿನ ಮೂಲಕ ಏಷ್ಯನ್ ಕ್ರೀಡಾಕೂಟದ ಈ ಸ್ಪರ್ಧೆಯಲ್ಲಿ ಭಾರತ ಮೊದಲ ಬಾರಿಗೆ ಚಿನ್ನದ ಪದಕ ಗೆದ್ದಂತಾಗಿದೆ ಎಂದು ರಾಷ್ಟಪತಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಆತ್ಮೀಯ ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಾಳೆ ಬೆಳಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಕಾರ್ಯ ಆರಂಭವಾಗುತ್ತದೆ. ಶುಭರಾತ್ರಿ. ಜೈ ಹಿಂದ್.